ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಸ್ ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವನಶಿಕೆ 1948. ವೈಶಾಖ ಮಾಸದ 24ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳ 14ನೇ ತಾರೀಖು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
2: ಪ್ರತಿ ಶನಿವಾರ
1: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕೇಳಿ ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ.
3: ಏಕಾಕಿತನ ಅಥವಾ ಒಂಟಿತನವು ಮನುಷ್ಯನನ್ನು ಎಲ್ಲ ಹಂತಗಳಲ್ಲಿ ಕಾಡುವ ಪಿಡಂಭೂತವಾಗಿದೆ. ತಂತ್ರಜ್ಞಾನದ ಇಂದಿನ ದಿನಗಳಲ್ಲಿ ಪುಟ್ಟ ಮಕ್ಕಳು ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತರಾಗಿ ಒಂಟಿತನವನ್ನು ಅನುಭವಿಸುತ್ತಾ ಖಿನ್ನತೆಗೊಳಗಾಗುತ್ತಾರೆ. ಪ್ರೌಢಾವಸ್ಥೆಯಲ್ಲಿ ಯುವಕ ಯುವತಿಯರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನೇ ಮರೆತು ಮಾದಕ ವಸ್ತುಗಳ ಸೇವನೆ ಮಾಡುತ್ತಾ ವಿದ್ಯಾರ್ಜನೆಯನ್ನು ಮರೆತು ಸ್ವೇಚ್ಛೆಯಾಗುತ್ತಿರುತ್ತಾ ಪರೀಕ್ಷೆಯಲ್ಲಿ ಫೇಲಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.

0: ವೃದ್ಧರು ತಮ್ಮ ಮಕ್ಕಳನ್ನು ವಿದೇಶಗಳಿಗೆ ಕಳುಹಿಸಿ ಒಂಟಿತನವನ್ನು ಅನುಭವಿಸಿ ಹತಾಶೆಗೊಳಗಾಗುತ್ತಿದ್ದಾರೆ. ಹಾಗಾದರೆ ಒಂಟಿತನಕ್ಕೆ ಪರಿಹಾರವೇ ಇಲ್ಲವೇ? ಒಂಟಿತನವು ಮಾನಸಿಕ ಕೊರತೆಯಾಗಿದೆ, ನಮ್ಮ ಜೊತೆ ಯಾರೂ ಇಲ್ಲವಲ್ಲ ಎಂಬ ಕೊರಗು. ಒಂಟಿತನ ಹಾಗೂ ಏಕಾಂತದಲ್ಲಿ ಸೂಕ್ಷ್ಮವಾದ ವ್ಯತ್ಯಾಸವಿದೆ. ಒಂಟಿತನವನ್ನು ಏಕಾಂತವನ್ನಾಗಿ ಮಾರ್ಪಡಿಸಿಕೊಂಡಾಗ ಜಗತ್ತನ್ನೇ ಗೆಲ್ಲಬಹುದು. ಪುಟ್ಟ ಮಕ್ಕಳು ಅನುಭವಿಸುವ ಒಂಟಿತನವನ್ನು ಪೋಷಕರೇ ನಿವಾರಿಸಬಹುದು. ಮಕ್ಕಳಿಗೆ ಧೀರ ಪುರುಷರ, ವಿಜ್ಞಾನಿಗಳ, ಮಹಾನ್ ಸಾಹಿತಿಗಳ ಸಾಹಸದ ಸಾಧನೆಯನ್ನು ಕಥೆಗಳ ಮೂಲಕ ಪರಿಚಯಿಸುವುದು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವುದು, ಅವರಿಗೆ ಚಿತ್ರಕಲೆ, ಸಂಗೀತ, ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದು ಮತ್ತು ಸಮವಯಸ್ಸಿನ ಮಕ್ಕಳೊಂದಿಗೆ ಬೆರೆಯಲು ಬಿಡುವುದರಿಂದ ಅವರನ್ನು ಒಂಟಿತನದಿಂದ ಪಾರು ಮಾಡಬಹುದು. ಪ್ರೌಢಾವಸ್ಥೆಯ ಮಕ್ಕಳೊಡನೆ ಪಾಲಕರು, ಶಿಕ್ಷಕರು ಅವರನ್ನು ತಮ್ಮ ಸ್ನೇಹಿತರಂತೆ ಕಂಡು ಅವರ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರು ದೇಶದ ಉತ್ತಮ ನಾಗರಿಕರಾಗುವಂತೆ ಪ್ರಚೋದಿಸುವುದು. ವೃದ್ಧರು ಒಂಟಿತನವನ್ನು ಒಂದು ಶಾಪವಾಗಿ ತೆಗೆದುಕೊಳ್ಳದೆ ಅದೇ ಒಂಟಿತನವನ್ನು ಏಕಾಂತವನ್ನಾಗಿ ಮಾರ್ಪಡಿಸಿಕೊಂಡು ಸುಂದರವಾದ ಕ್ಷಣಗಳನ್ನು ಅನುಭವಿಸಬಹುದು. ತಂದೆ ತಾಯಿಗಳನ್ನು, ಕುಟುಂಬದ ಸದಸ್ಯರೆಲ್ಲರೂ ಗೌರವಿಸುವುದು, ಅವರ ವಿಚಾರಗಳನ್ನು ಗೌರವಿಸುವುದರಿಂದ ಅವರ ಒಂಟಿತನವನ್ನು ದೂರ ಮಾಡಬಹುದು. ವೃದ್ಧರು ಏಕಾಂತದಲ್ಲಿ ಕುಳಿತು ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಸಂಗೀತ ಕೇಳುವುದು, ತಮ್ಮ ಸಮಾನ ಆಸಕ್ತರೊಡನೆ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ಒಂಟಿತನ ಕಾಡುವುದಿಲ್ಲ. ಶ್ರೀಕೃಷ್ಣನು ಯುದ್ಧ ಭೂಮಿಯಲ್ಲಿ ಹತಾಶನಾಗಿ ದುಃಖಿತನಾಗಿ ಕುಳಿತ ಅರ್ಜುನನಿಗೆ 15 ಸೂತ್ರಗಳಲ್ಲಿ ಏಕಾಂತದಲ್ಲಿ ಏನೆಲ್ಲ ಸಾಧಿಸಬಹುದೆಂದು ಹೇಳಿದ್ದಾನೆ. ಒಂಟಿತನವು ಮನಸ್ಸನ್ನು ಕುಗ್ಗಿಸಿದರೆ ಏಕಾಂತವು ಜಗತ್ತೇ ನಿನ್ನನ್ನು ವಿಸ್ಮಯದಿಂದ ನೋಡುವಂತೆ ಮಾಡುತ್ತದೆ. ಮನುಷ್ಯನು ಗರ್ಭದಿಂದ ಹೊರಬಂದಾಗಿನಿಂದ ಮಸಣಕ್ಕೆ ಹೋಗುವವರೆಗೂ ಒಂಟಿಯಾಗಿಯೇ ಹೋಗುತ್ತಾನೆ. ಏಕಾಂತವು ಅಂತರಂಗದ ಸಂಪತ್ತು. ಏಕಾಂತದಲ್ಲಿ ಆತ್ಮದ ಸಾಂಗತ್ಯವಿದ್ದರೆ ಬ್ರಹ್ಮಾಂಡವನ್ನೇ ಗೆಲ್ಲಬಹುದು. ಏಕಾಂತವು ನಿನ್ನನ್ನು ನೀನು ಭೇಟಿಯಾಗುವ ಪವಿತ್ರ ಸ್ಥಳ, ಪಾರ್ಥ ಎಂದು ಕೃಷ್ಣನು ಹೇಳಿದ್ದಾನೆ. ಜ್ಞಾನಿಯು ಏಕಾಂತದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. ಏಕಾಂತದಲ್ಲಿಯೇ ಎಷ್ಟೋ ಮಹತ್ವದ ನಿರ್ಧಾರಗಳಾಗುತ್ತವೆ, ಹೊಸ ಆವಿಷ್ಕಾರಗಳು ಮೊಳೆಯುತ್ತವೆ. ಏಕಾಂತವನ್ನು ಪ್ರೀತಿಸುವುದರಿಂದ ದೈವವನ್ನು ಪ್ರೀತಿಸಿದಂತೆ. ಪ್ರಕೃತಿಯು ಭಗವಂತನ ಸ್ವರೂಪ. ಪ್ರಕೃತಿಯನ್ನು ಪ್ರೀತಿಸಲು ಪ್ರಾರಂಭಿಸಿದರೆ ದೇವರನ್ನೇ ನಮ್ಮವರನ್ನಾಗಿ ಮಾಡಿಕೊಂಡಂತೆ. ಮೌನವು ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಮೌನದ ಆಳದಲ್ಲಿ ಇಳಿಯುತ್ತಾ ಹೋದರೆ ಅಪಾರ ಶಾಂತಿಯು ಅಲ್ಲಿ ನೆಲೆಸಿರುತ್ತದೆ. ಆದ್ದರಿಂದ ಏಕಾಂತವನ್ನು ಒಂದು ವರವನ್ನಾಗಿ ಸ್ವೀಕರಿಸಬೇಕು.
1: ಇದುವರೆಗೆ ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳನ್ನು.
2: ನಮಸ್ಕಾರ ರೈತ ಬಾಂಧವರೇ. ಹವಾಮಾನ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿಯವರು 2026 ಮೇ ತಿಂಗಳ ಮೊದಲನೆಯ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ದಕ್ಷಿಣ ಭಾರತದ ಭೂಪ್ರದೇಶದ ಮೇಲ್ಮೈ ಬಿಸಿಯಾಗಿರುವುದರಿಂದ ವಾತಾವರಣದ ಉಷ್ಣತೆ ಮತ್ತು ಆವಿಯಾಗುವಿಕೆ ಹೆಚ್ಚಾಗುತ್ತದೆ ಹಾಗೂ ಭಾರತೀಯ ಪೆಸಿಫಿಕ್ ಸಾಗರಗಳ ಮೇಲೆ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳ ಪರಿಣಾಮದಿಂದಾಗಿ ಮೇ 2026 ಮೊದಲನೆಯ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಪ್ರದೇಶಗಳಲ್ಲಿ ಚದುರಿದಂತೆ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ತಾಪಮಾನದಲ್ಲಿ ಏರಿಕೆಯಾಗಲಿದ್ದು ಗರಿಷ್ಠ ತಾಪಮಾನದ ಪ್ರಮಾಣವು 35.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 39.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಹಾಗೂ ಕನಿಷ್ಠ ತಾಪಮಾನವು 23.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 27.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 70%-75%ವರೆಗೆ ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 45%-55%ವರೆಗೆ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 6-9 ಕಿಲೋಮೀಟರ್ವರೆಗೆ ಇರುವ ಮುನ್ಸೂಚನೆ ಇದ್ದು ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಿಂದ ಬೀಸಲಿದೆ. ಬೇಸಿಗೆ ಅವಧಿಯಲ್ಲಿ ಮುಂಗಾರು ಪೂರ್ವ ಮಳೆಯ ಸಾಧ್ಯತೆ ಇರುವುದರಿಂದ ಹಿಂಗಾರಿ ಬೆಳೆಗಳ ಕಟಾವಾದ ನಂತರ ಮಾಗಿ ಉಳುಮೆಗಿಂತ ಮೊದಲು ಪೋಷಕಾಂಶಗಳ ಪರೀಕ್ಷೆಗಾಗಿ ಕ್ಷೇತ್ರದಿಂದ ಮಣ್ಣಿನ ಮಾದರಿಗಳನ್ನು

0: ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಬೇಕು. ಬೆಳೆಗಳ ಸಸ್ಯಾವಶೇಷಗಳನ್ನು ಸುಡದೆ ಇಳುಕಲಿಗೆ ಅಡ್ಡಲಾಗಿ ಆಳವಾಗಿ ಉಳುಮೆ ಮಾಡಿ ಮಣ್ಣಿನಲ್ಲಿ ಮುಚ್ಚಬೇಕು. ಈ ಅವಧಿಯಲ್ಲಿ ಉಳುಮೆ ಮಾಡುವುದರಿಂದ ಮಳೆ ನೀರು ಪೋಲಾಗುವುದನ್ನು ತಡೆಯಬಹುದು ಮತ್ತು ನಂತರ ಉಳುಮೆ ಮಾಡಲು ಮಣ್ಣಿನಲ್ಲಿ ಉತ್ತಮ ಹದವಿರುತ್ತದೆ. ನೀರಿನ ಕೊರತೆ ಇದ್ದ ಕಡೆಗಳಲ್ಲಿ ಕಬ್ಬಿನ ಬೆಳೆಗೆ ಸಾಲು ಬಿಟ್ಟು ಸಾಲಿಗೆ ಮಾತ್ರ ನೀರು ಹಾಯಿಸಬೇಕು. ಇದರಿಂದ ನೀರಿನ ಸದ್ಬಳಕೆಯ ಜೊತೆಗೆ ನೀರಿನ ಉಳಿತಾಯವಾಗ್ತದೆ. ನೀರಾವರಿ ಆಶ್ರಯದ ಶೇಂಗಾ ಬೆಳೆಯ ಕಟಾವನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಬೇಕು ಮತ್ತು ಸಾಯಂಕಾಲದ ಸಮಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅವಕಾಶ ಇರುವುದರಿಂದ ಮುಂಜಾಗ್ರತೆ ವಹಿಸಿ ಶೇಂಗಾ ಬೆಳೆಯ ಕಟಾವು ಕೈಗೊಳ್ಳಬೇಕು. ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳಿಗೆ ಕೀಟ ರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಮಾಗಿ ಉಳುಮೆಯನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಡುವುದು ವಾಡಿಕೆ. ಆದಷ್ಟು ಬೇಗ ಮಾಡಿದರೆ ಹೆಚ್ಚಿನ ಲಾಭವಾಗ್ತದೆ. ಮಾಗಿ ಉಳುಮೆಯಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ನಂತರ ಒಂದೆರಡು ತಿಂಗಳಷ್ಟು ಬಿಸಿಲಿನಲ್ಲಿ ಕಾಯಲಿಕ್ಕೆ ಬಿಡಬೇಕು. ಮಾಗಿ ಉಳುಮೆಯಿಂದ ಮೇಲಿನ ಮಣ್ಣು ಕೆಳಪದರಕ್ಕೆ ಹೋಗಿ ಕೆಳಪದರದ ಮಣ್ಣು ಮೇಲ್ಭಾಗಕ್ಕೆ ಬಂದು ನಂತರ ಬೇಸಿಗೆಯ ಬಿಸಿಲಿನಲ್ಲಿ ಚೆನ್ನಾಗಿ ಕಾಯ್ದು ಅನೇಕ ಪ್ರಯೋಜನಗಳಾಗ್ತವೆ. ಮಾಗಿ ಉಳುಮೆಯಿಂದ ಆಗುವ ಪ್ರಯೋಜನಗಳು ಏನಪ್ಪ ಅಂದರೆ, ಮಾಗಿ ಉಳುಮೆಯಿಂದ ಕಳೆಗಳ ಹತೋಟಿಯಾಗಿ ಕಳೆಗಳ ನಿಯಂತ್ರಣಕ್ಕೆ ಕಡಿಮೆ ಖರ್ಚಾಗ್ತದೆ. ಕೀಟ ಹಾಗೂ ರೋಗಗಳ ಬಾಧೆ ಕಡಿಮೆಯಾಗ್ತದೆ. ಪೋಷಕಾಂಶಗಳ ಸದ್ಬಳಕೆಯಾಗಿ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆಯಾಗ್ತದೆ. ಮಣ್ಣನ್ನು ಸಂರಕ್ಷಿಸುವುದರಿಂದ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೋದು. ಈ ಎಲ್ಲ ಲಾಭಗಳನ್ನು ರೈತರು ಮಾಗಿ ಉಳುಮೆಯಿಂದ ಪಡೆದು ಬರುವ ಹಂಗಾಮಿನಲ್ಲಿ ಒಟ್ಟಾರೆ ಬೆಳೆಯ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭ ಪಡೆಯುವುದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ಆದ್ದರಿಂದ ಮಾಗಿ ಉಳುಮೆಯನ್ನು ಬೇಗ ಮಾಡಿ ಅದರಿಂದ ಸಿಗುವ ಲಾಭಗಳನ್ನು ರೈತರು ಪಡೆದುಕೊಳ್ಳಬೇಕು. ಮಾಗಿ ಉಳುಮೆಯ ಬಾಧಕಗಳು ಏನಪ್ಪ ಅಂದರೆ, ಕಡುಬಿಸಿಲಿನ ತಾಪ ಅಥವಾ ಉಷ್ಣತೆಗೆ ಮಣ್ಣಿನಲ್ಲಿರುವ ಸಾವಯವ ವಸ್ತು ಮತ್ತು ರೈತೋಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದರೆ ಇದನ್ನು ಮಾಗಿ ಉಳುಮೆಯ ನಂತರ ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಇತ್ಯಾದಿ ಸಾವಯವ ಗೊಬ್ಬರಗಳ ಬಳಕೆಯಿಂದ ಸುಧಾರಿಸಿಕೊಳ್ಳಬಹುದು. ಬಹುವಾರ್ಷಿಕ ಬೆಳೆಗಳಲ್ಲಿ ಕಟಾವಿನ ನಂತರ ಎರಡು ಸಾಲುಗಳ ಮಧ್ಯದಲ್ಲಿ ನೇಗಿಲನ್ನು ಹಾಕಿ ಉಳುಮೆ ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ರಂಧ್ರಗಳು ತೆರೆದು ಮಣ್ಣಿನಲ್ಲಿ ನೀರಿನ ಇಂಗುವಿಕೆ ಹಾಗೂ ಗಾಳಿ ಆಡುವಿಕೆ ಸಹಕಾರಿಯಾಗುವುದರ ಜೊತೆಗೆ ತೇವಾಂಶ ಸಂಗ್ರಹವಾಗ್ತದೆ. ನೇಗಿಲು ಹಾಯಿಸುವುದನ್ನು ವರ್ಷಕ್ಕೊಮ್ಮೆ ಆದರೂ ಮಾಡುವುದು ಒಳ್ಳೆಯದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ನಿಸರ್ಗ

0: ನಮಸ್ಕಾರ ಕೇಳುಗರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹೋದ ಸರ್ತಿ ನಾವು ದೀರ್ಘಾಯುಷಿಗಳಾಗಬೇಕಾದ್ರೆ ಅಥವಾ ತುಂಬಾ ಆರೋಗ್ಯವಂತರಾಗಿರ್ಬೇಕಾದ್ರೆ ಪ್ರಾಣಾಯಾಮ ಮಾಡಲೇಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತು ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಂತೀರಿ?
1: ಆ ಪ್ರಾಣಾಯಾಮದ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಇದು ತೃಪ್ತಿ ಅನ್ನಿಸ್ತಾ.
0: ಸರಿ,
1: ಅದಕ್ಕೆ ಬಹಳ ಮುಖ್ಯವಾದೊಂದು ಸಂಗತಿ ಹೇಳ್ತೀನಿ. ಈ ಪ್ರಾಣಾಯಾಮ ಮಾಡೋದಕ್ಕೆ ತರಬೇತಿ ಕೊಡ್ತಾ ಇರ್ತಕ್ಕಂತಹವರು ಒಬ್ರೊಂದು ಮಾತು ಹೇಳಿದ್ರು, ಏನು ಅಂತಂದ್ರೆ, ಈ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಹೆಸರುಗಳಿದಾವೆ. ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಅನುಲೋಮ ವಿಲೋಮ, ಸೂರ್ಯಾನುಲೋಮ, ಚಂದ್ರಾನುಲೋಮ, ಆಮೇಲಿಂದ ಕುಂಭಕ ಅಂತ ಮಾಡ್ತೀವಿ, ಮಹಾಪ್ರಾಣಾಯಾಮ ಅಂತ ಹೇಳ್ತಾರೆ. ಹೀಗೆ ಅನೇಕ

0: ರೀತಿಯ ಹೆಸರುಗಳಿದೆ. ಆದರೆ ಪ್ರಾಣಾಯಾಮದ ಉದ್ದೇಶ ಮಾತ್ರ ಒಂದೇ, ಮತ್ತು ಪ್ರಾಣಾಯಾಮದ ಲಾಭ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಅವ್ರು ದೀರ್ಘಾವಧಿ ಮಾಡ್ತಾರೋ ಅಲ್ಪಾವಧಿ ಮಾಡ್ತಾರೋ ಅದು ಬೇರೆ, ಆದರೆ ಪ್ರಾಣಾಯಾಮ ಯಾವುದೇ ಮಾಡಿದ್ರು ಕೂಡ ಲಾಭ ಇದೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾ ಇದ್ರು. ಈಗ ನೀವು ಸ್ವೀಟ್ ತಗೊಳ್ತೀರಾ, ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಕೆಲವರಿಗೆ, ಅದರಲ್ಲಿ ಪೇಡ ಇದೆ, ಕುಂದ ಇದೆ, ಕರ್ದಂಟ್ ಇದೆ, ಮೈಸೂರು ಪಾಕ್ ಅಂತ ಇದೆ. ಆಮೇಲೆ ನೀವು ಬೇಕರಿ ಸ್ವೀಟ್ಸ್ ಹೋದ್ರೆ ದಿಲ್ ಪಸಂದ್, ದಿಲ್ ಖುಷ್,
1: ಸಾಕಷ್ಟು ಸಿಹಿ ತಿಂಡಿಗಳು,
0: ಸಾಕಷ್ಟು ಸಿಹಿ ತಿನಿಸುಗಳು. ಇನ್ನು ನೀವು ಮನೆಯಲ್ಲಿ ಒಬ್ಬಟ್ಟು ಮಾಡ್ತೀರಿ, ಮತ್ತೆ ಬಾದಾಮಿ ಪುರಿ ಮಾಡ್ತೀರಿ, ಚಿರೋಟಿ ಮಾಡ್ತೀರಿ, ಏನೆಲ್ಲ ಮಾಡಿದ್ರು ಇದ್ರ ಹಿಂದೆ ಇರ್ತಕ್ಕಂತ ಸಕ್ಕರೆ ಇದೆಯಲ್ಲ ಒಂದೇನೆ, ಸಕ್ಕರೆ ಬೇರೆ ಬೇರೆ ಅಲ್ಲ, ಸ್ವೀಟ್ ಹೆಸರುಗಳು ಬೇರೆ, ಆದ್ರೆ ಸಕ್ಕರೆ ಮಾತ್ರ ಒಂದೇ. ಅವಕ್ಕೆ ತುಪ್ಪ ಕುಡಿಸ್ತಿರೋ, ಕೆಲವಕ್ಕೆ ಕಡಲೆ ಹಿಟ್ಟು ಕುಡಿಸ್ತಿರೋ, ದ್ರಾಕ್ಷಿ ಗೋಡಂಬಿ ಕುಡಿಸಿ ತುಂಬಾ ರುಚಿಯಾಗಿ ಮಾಡ್ಕೊಂತೀರ. ಹಾಗೆ ಈ ಪ್ರಾಣಾಯಾಮ ಇದೆಯಲ್ಲ, ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಒಂದೇ, ಏನಪ್ಪಾ ಅಂದ್ರೆ ಶರೀರಕ್ಕೆ ಹೆಚ್ಚು ಹೆಚ್ಚು ಆಮ್ಲಜನಕದ ಪೂರೈಕೆ, ಮೊದಲನೇ ಉದ್ದೇಶ. ಅದು ನೀವು ಯಾವ ರೂಪದಲ್ಲಾದ್ರೂ ಮಾಡಿ ಅದು ಉದ್ದೇಶ ಈಡೇರುತ್ತೆ ಒಂದು. ಎರಡನೇದು ಈ ಟ್ರ್ಯಾಕ್ ಏನಿದೆಯಲ್ಲ, ಶ್ವಾಸಕೋಶದ ಟ್ರ್ಯಾಕ್, ಇದು ಬಹಳ ಅದ್ಭುತವಾದಂತಹ ರಚನೆ, ಇದು ಸಂಕೀರ್ಣವಾದಂತಹ ರಚನೆ. ಅಲ್ಲಿ ಧ್ವನಿಪೆಟ್ಟಿಗೆ ಇದೆ, ಆಮೇಲಿಂದ ಅನ್ನನಾಳದ ಭಾಗ ಅಲ್ಲಿ ಶುರುವಾಗುತ್ತೆ, ಶ್ವಾಸಕೋಶದ ಭಾಗ ಹೆಚ್ಚು ಕಡಿಮೆ ಒಂದೇ ಕಡೆ ಶುರುವಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕಫ ಕಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಶ್ವಾಸಕೋಶದಲ್ಲಿ ಕಫ ಜಾಸ್ತಿ ತಯಾರಾಗುತ್ತೆ. ಯಾಕೆ ತಯಾರಾಗುತ್ತಪ್ಪ ಅಂದ್ರೆ, ಹಿಂದೆನೆ ಹೇಳಿದ್ದೆ, ರಕ್ತ ಬಂದು ಅಲ್ಲಿ ತನ್ನ ಕೊಳೆಯನ್ನೆಲ್ಲ ಬಿಟ್ಟು ಶುದ್ಧ ಆಗುತ್ತೆ, ಮತ್ತೆ ಆಮ್ಲಜನಕವನ್ನು ತಗೊಂಡು ಶುದ್ಧ ಆಗಿ ಶರೀರದ ಎಲ್ಲಾ ಭಾಗಕ್ಕೂ ಹರಿಯೋದಕ್ಕೆ ಮುಂದೆ ಮತ್ತೆ ಹೊಸ ಪ್ರಯಾಣ ಶುರು ಮಾಡುತ್ತೆ. ಅಪಧಮನಿಗಳು ಅಭಿಧಮನಿಗಳು ಎಲ್ಲ ಅಲ್ಲಿ ಕೂಡ್ಕೊಂತವಲ್ಲಿ
1: ಕೂಡುತ್ತವೆ.
0: ಆದ್ರಿಂದ ಅಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಉಸಿರಾಡದೆ ಹೋದ್ರೆ ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ. ಆದ್ರಿಂದ ಪ್ರಯತ್ನ ಪೂರ್ವಕವಾದ ಉಸಿರಾಟನೇ ಪ್ರಾಣಾಯಾಮ ಅಂತ ಹೇಳ್ಬೋದು ಆರೋಗ್ಯಕ್ಕಾಗಿ. ಅದನ್ನ ನಮ್ಮ ಋಷಿಗಳು ಬೆಳೆಸಿದ್ರು ಬೆಳೆಸಿದ್ರು ಬೆಳೆಸಿದ್ರು. ಎಲ್ಲಿ ತನಕ ಬೆಳೆಸಿದ್ರು ಅಂತಂದ್ರೆ, ಪಾಲ್ ಬ್ರಂಟನ್ ಅಂತ ಹೇಳಿ ರಮಣ ಮಹರ್ಷಿಗಳ ಹತ್ರ ಒಬ್ರು ಬರ್ತಾರೆ, ಒಬ್ಬ ಬಹಳ ದೊಡ್ಡ ಲೇಖಕರು, ಒಳ್ಳೆ ಸಾಧಕರು, ಮುಂದೆ ಅವ್ರ ಪತ್ರಕರ್ತರು ಆದರು. ಅವರು ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾರೆ, ಅವ್ರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ. ಒಂದು ಕಡೆ ಅವ್ರನ್ನ ಈ ಸಮಾಧಿ ಒಳಗಡೆ ಕೂರಿಸ್ತಾರೆ, ಸಮಾಧಿ ಒಳಗಡೆ ಕೂರಿಸ್ಬಿಟ್ಟು ಅವ್ರಿಗೆ ಮೇಲ್ಗಡೆ ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಫುಲ್. ಈಗ ನಾವು ತೀರ್ಕೊಂಡಾಗ ಶವಕ್ಕೇನು ಸಂಸ್ಕಾರ ಮಾಡ್ತೀವಲ್ಲ, ಹಾಗೆ ಅವ್ರನ್ನ ಪೂರ ಕೂತಿರ್ತಾರೆ. ಅವ್ರ ತಲೆ ಮೇಲೆ ಏನು ಮಣ್ಣು ಬೀಳಲಾರ್ದಂಗೆ ಫುಲ್ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಫುಲ್ ಸಿಮೆಂಟಿಂದ ಪ್ಯಾಕ್ ಮಾಡಿಬಿಡ್ತಾರೆ. 40 ದಿವಸ ಅದರಲ್ಲೇ ಇರ್ತಾರೆ ಅವರು. ಅಂಥ ಅದ್ಭುತ ಶಕ್ತಿ ಇದೆ, ಕುಂಭಕ ಪ್ರಾಣಾಯಾಮ ಅಂತ ಕರೀತಾರೆ. ಈ ಕುಂಭಕವನ್ನು ಮೊದಲು ರೂಢಿಸ್ಕೊಳ್ಳೋದು ತುಂಬ ಕಠಿಣ ಇದೆ, ಮತ್ತು ದೀರ್ಘ ಸಾಧನೆ ಬೇಕು. ಇದೇನು 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂಥದ್ದಲ್ಲ, 12 ವರ್ಷ ಮಿನಿಮಮ್, ಕಡಿಮೆ ಕಡಿಮೆ ಅಂದರೆ 12 ವರ್ಷ, ಆಮೇಲೆ 20 ವರ್ಷ, 25 ವರ್ಷ, 40 ವರ್ಷ, 50 ವರ್ಷ ಹೀಗೆ ಸಾಧನೆ ಮಾಡಿರ್ತಾರೆ. ನೀವೆಲ್ಲ ಯಾನಗುಂದಿ ಮಾಣಿಕ್ಯಮ್ಮವ್ರ ಹೆಸರು ಕೇಳಿದ್ದೀರಿ, ಅವರು ಉಪವಾಸಕ್ಕೂ ಪ್ರಸಿದ್ಧಿ, ಪ್ರಾಣಾಯಾಮ ಯೋಗಕ್ಕೂ ಅವರು ಪ್ರಸಿದ್ಧಿನೇ. ಯೋಗ ಅಂದ್ರೆ ನಮ್ಮ ತರ ಏನು ಆಸನ ಮಾಡ್ತಿರ್ಲಿಲ್ಲ ಅವ್ರು, ಅವ್ರದ್ದು ವಿಶೇಷ ಧ್ಯಾನದಲ್ಲೇ ಅವರು ಎಲ್ಲ ಅದನ್ನು ಕಂಡ್ಕೊಂಡಿದ್ರು. ಅವ್ರನ್ನು ಕೂಡ ಈ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಆಗಿನ ಕಾಲದ ಗೃಹ ಸಚಿವರೇ ಬರ್ತಾರೆ ನೋಡ್ಲಿಕ್ಕೆ ಅಂತ, ಕೆಲವು ವಿಜ್ಞಾನಿಗಳು ಬರ್ತಾರೆ. ಆ ವಿಜ್ಞಾನಿ ಎದುರಿಗೇನೆ ಅವ್ರಿಗೆ ಈ ತರ ಗದ್ದಿಗೆ ಒಳಗಡೆ ಕೂಡಿಸಿ ಫುಲ್ ಕ್ಲೋಸ್ ಮಾಡ್ತಾರೆ, ಅದನ್ನ ಪೂರ್ಣ ಮುಚ್ಚಿಬಿಟ್ಟು ಮೇಲ್ಗಡೆ ಸಿಮೆಂಟ್ ಪ್ಯಾಕ್ ಮಾಡ್ತಾರೆ. ಒಂದು ಎಷ್ಟೋ ದಿವಸ, 25 ದಿವಸ ಅಥವಾ 40 ದಿವಸ ಆದ್ಮೇಲೆ ಅದು ಗೋಡೆ ತಾನೇ ಬಿದ್ದೋಗ್ಬಿಡುತ್ತೆ. ಅದ್ರೊಳಗಡೆ ಅಮ್ಮವ್ರು ಇರಲ್ಲ, ಅವರು ಶ್ರೀಶೈಲದ ಒಂದು ಮರದ ಮೇಲೆ ಧ್ಯಾನಾಸಕ್ತರಾಗಿರುತ್ತಾರೆ. ಅಂದ್ರೆ ಇಂಥ ಅದ್ಭುತ ಶಕ್ತಿ ಪ್ರಾಣಾಯಾಮಕ್ಕಿದೆ, ಅದು ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಕರೀತಾರೆ ಯೋಗದಲ್ಲಿ. ಅಂತಹ ಶಕ್ತಿ ಕೂಡ ಪ್ರಾಣಾಯಾಮಕ್ಕಿದೆ. ಅಂದ್ರೆ ಸಾಮಾನ್ಯ ಕಾಯಿಲೆ ಹುಷಾರು ಮಾಡ್ಕೊಳ್ಳೋದ್ರಿಂದ ಪ್ರಾರಂಭ ಮಾಡಿ ದೀರ್ಘ ಉಸಿರಾಟ ಮಾಡಿ ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, ಜೊತೆ ಜೊತೆಗೆ ಮನುಷ್ಯ ತನ್ನ ಇತಿಮಿತಿಗಳನ್ನ ಮೀರಿ ಅದ್ಭುತವಾದಂತಹ ಸಿದ್ಧಿಗಳನ್ನು ಕೂಡ ಪಡಿಬಹುದು ಈ ಪ್ರಾಣಾಯಾಮದಲ್ಲಿ. ಅದು ನಮಗೆ ನಿಮಗೆ ಸಾಧ್ಯ ಇಲ್ಲದೆ ಇರಬಹುದು, ಆದ್ರೆ ತುಂಬಾ ಕಠಿಣವಾದ ಸಾಧನೆ ಬೇಕು. ಪೂರ್ಣ ವೈರಾಗ್ಯ, ಯಾಗ ಇದೆಲ್ಲ ಬೇಕೇ ಬೇಕು, ಅದಿಲ್ಲದೆ ಇವೆಲ್ಲ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಪ್ರಾಣಾಯಾಮದ ಗುರಿ ಏನಿದೆ ಅದು ದೈವತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಎಲ್ಲಾ ರೀತಿಯ ಧ್ಯಾನ ಪದ್ಧತಿಗಳು ಸಮ್ಮಿಲನ ಆಗ್ಬಿಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಬಸವಣ್ಣವ್ರ ಬಗ್ಗೆ ಭೀಮಕವಿ ಮತ್ತು ಬೇರೆ ಬೇರೆಯವರು ಪುರಾಣ ಬರೆಯುವಾಗಲೂ ಕೂಡ ಬಸವಣ್ಣವ್ರ ಬಗ್ಗೆ ಒಂದು ಮಾತು ಬರೀತಾರೆ, ಉಸಿರಾಡದೆ ಇರುತ್ತಿದ್ರು ಕೆಲವು ಕಾಲ, ಅಂದ್ರೆ ಉಸಿರಾಟ ಮಾಡಲಾರದೆ ಧ್ಯಾನ ಮಾಡುವ ಪದ್ಧತಿ, ಶಿವಯೋಗದ ಪದ್ಧತಿ, ಉಸಿರನ್ನು ನಿಲ್ಲಿಸುವ ಸಾಮರ್ಥ್ಯ ಕೂಡ ಬಂದಿತ್ತು. ಅಂದ್ರೆ ಅವ್ರಿಗೆ ಅಂತ ಶಕ್ತಿ ಬರಬೇಕಾದ್ರೆ ಕೇವಲ 36 ವರ್ಷಗಳಲ್ಲಿ, ಅಂದ್ರೆ ಕಲ್ಯಾಣದಲ್ಲಿ ಇದ್ದಿದ್ದು ಬಸವಣ್ಣವರು 36 ವರ್ಷ, ಆ ಅವಧಿನಲ್ಲಿ ಅದ್ಭುತವಾದ ಕೆಲಸ ಸಾಧಿಸಿದ್ರು. ಅವತ್ತು ಏನು ಸಾರಿಗೆ ಸಂಪರ್ಕಗಳಿಲ್ಲದೆ ಇದ್ದಾಗ ಕಾಶ್ಮೀರದಿಂದ ಮತ್ತು ಆ ಗಾಂಧಾರ ದೇಶ ಅಂದ್ರೆ ಈಗಿನ ಅಫ್ಘಾನಿಸ್ತಾನ ಅಂತ ಕರೀತಾರೆ, ಅಲ್ಲಿಂದ ಮರುಳಶಂಕರ ದೇವರು ಅಂತ ಬಂದ್ರು. ಇಂಥವ್ರಿಗೆಲ್ಲ ಸುದ್ದಿ ಮುಟ್ಟಿ ಅವರೆಲ್ಲ ಕಲ್ಯಾಣಕ್ಕೆ ಬಂದು ಮಾನವತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಇದು ಸಾಮಾನ್ಯ ಅಲ್ಲ, ಪ್ರಾಣಾಯಾಮದಿಂದ ಮತ್ತು ಧ್ಯಾನ

0: ಅದರಿಂದ ಮತ್ತು ಕೊನೆಯದು ಅಂತಿಮ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಏನು 40 ದಿವಸ ಕಟ್ಲೆ ಗದ್ದೆಗಲ್ಲಿ ಕೂಡ್ತಾರೆ ಅಂತಾರಲ್ಲ, ಅವರು ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿರುತ್ತೆ. ಅಂದರೆ ಚಿತ್ತ ಮನ ಬುದ್ಧಿ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಅವುಗಳ ಕೆಲಸ ನಿಲ್ಲಿಸ್ಬಿಡ್ತವೆ. ಅವರಿಗೆ ಅದು ಯಾವ ಕಾಟನೂ ಇರೋದಿಲ್ಲ, ದೈಹಿಕ ಕಾಟನೂ ಇರೋದಿಲ್ಲ. ಇನ್ನೊಂದು ಪ್ರಾಣಾಯಾಮದಲ್ಲಿ ಬಹಳ ಮುಖ್ಯವಾದ ಮಾತು ಬರುತ್ತೆ, ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಈಡಾ ಪಿಂಗಳ ಅಂತ ಕರೀತಾರೆ. ಅಂದರೆ ಬಲಮೂಗಿನ ಹೊರಳೆ ಸೂರ್ಯನಾಡಿ, ಎಡಮೂಗಿನ ಹೊರಳೆ ಇದೆಯಲ್ಲ ಅಲ್ಲಿ ಚಂದ್ರನಾಡಿ ಬರುತ್ತೆ, ಮಧ್ಯದಲ್ಲಿ ಹೋಗ್ತಕ್ಕಂಥದ್ದು ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯಲ್ಲಿ ನೆಲೆ ನಿಲ್ಲೋದನ್ನು ಕಲಿತ್ರೆ ಅವನಿಗೆ ಉಸಿರಾಟದ ಅಗತ್ಯ ಇಲ್ಲ, ಜೀವಕೋಶಗಳಿಗೆ ಒಳಗಡೆಯಿಂದ ಆತ್ಮಶಕ್ತಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ಅವರು ಅದ್ಭುತವಾದಂಥ ಕಾರ್ಯಗಳನ್ನು ಸಾಧಿಸ್ತಾರೆ. ಅದು ಇವಾಗ ಯಾರಿಗೂ ಸಮಯ ಇಲ್ಲ, ಅಂದರೆ ನಮ್ಮ ಈ ಒತ್ತಡದಲ್ಲಿ ಆಮೇಲಿಂದ ಮಾಡರ್ನ್ ಲೈಫ್ ನಾವೇನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಕೂಡ ತ್ಯಾಗಿಗಳು ಯೋಗಿಗಳು ಸ್ವಾಮೀಜಿಗಳು ಪ್ರತಿಯೊಬ್ಬರು ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಪ್ರಾಣಾಯಾಮದಲ್ಲಿ ಅಂತಹ ಸಿದ್ಧಿಯನ್ನು ಪಡ್ಕೊಳಕ್ಕಾಗಲ್ಲ, ಬೇಡ ಪರವಾಗಿಲ್ಲ, ಆದರೆ ಅಟ್ಲೀಸ್ಟ್ ಈಗೇನು ಕಾಯಿಲೆಗಳನ್ನು ಬರೆಸ್ಕೊಂಡು ಚಿಕಿತ್ಸೆ ತಗೊಂಡು ಮಾತ್ರೆಗಳನ್ನು ನುಂಗಿ ಇನ್ಸುಲಿನ್ ತಗೊಂಡು ಒದ್ದಾಡ್ತಿರ್ತಾರಲ್ಲ, ಅದನ್ನಾದ್ರೂ ತಪ್ಪಿಸ್ಕೊಳ್ಬಹುದು,
1: ಅದರಿಂದ ಮುಕ್ತಿ ಪಡಿಬಹುದು,
0: ಅದರಿಂದ ಮುಕ್ತಿ ಪಡಿಬಹುದು. ಪರಮಹಂಸ ಯೋಗಾನಂದರು ಒಂದು ಘಟನೆ ಬರೀತಾರೆ, ಅವರು ಪ್ರತ್ಯಕ್ಷ ನೋಡಿದ್ದು. ಅವ್ರು ಬರೀತಾರೆ ಯೋಗಿಯ ಆತ್ಮಕಥೆ ಅಂತ ಒಂದು ಪುಸ್ತಕ, ದಿ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಹೇಳಿ. ಸುಮಾರು ಈ ಪುಸ್ತಕ ಬರೆದಿರೋದು 90 ವರ್ಷಗಳ ಹಿಂದೆ. ಅವ್ರು ಬರೆಯಕ್ಕೆ ಶುರು ಮಾಡಿದ್ದು ಚಿಕ್ಕವರಿದ್ದಾಗಲೇ ಡೈರಿ ಬರೀತಿರ್ತಾರೆ, ಆದರೆ ಸಂಪೂರ್ಣ ಪುಸ್ತಕ ಮುಗಿಸೋದು 1952 ಅವರು ಐಕ್ಯ ಆಗೋವರೆಗೂ ಬರೀತಾರೆ ಆ ಪುಸ್ತಕನ. ದೇಹ ಬಿಡುವಾಗ ಆ ಪುಸ್ತಕ ಮುಂದೆ ಮುದ್ರಣ ಆಗುತ್ತೆ ಅಂತ ಅನಿಸುತ್ತೆ ದೇಹ ಬಿಟ್ಟಮೇಲೆ. ಅದರಲ್ಲಿ ಒಂದು ಘಟನೆ ಬರೀತಾರೆ ಅವರು, ಒಬ್ಬ ವ್ಯಕ್ತಿ ಸಾಧಕರ ಬಗ್ಗೆ ಬರೀತಾರೆ, ಚರ್ಮರೋಗ ಇದ್ದಂಥವರು, ತುಂಬ ಮೈಯೆಲ್ಲ ಈ ಸೋರಿಯಾಸಿಸ್ ಅಂತ ಏನು ಕರಿತೀರಲ್ಲ ಆ ಥರದ್ದು ಚರ್ಮರೋಗದಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ, ಒಂದು 10-15 ನಿಮಿಷ ಅವ್ರಿಗೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸಕ್ಕರೆ ಕಾಯಿಲೆ ಕೂಡ ಇತ್ತಂಥವ್ರಿಗೆ. ಸಾಧನೆಗೆ ಬಂದಮೇಲೆ 10-15 ನಿಮಿಷ ಒಂದೇ ಕಡೆ ಕೂತ್ಕೊಳ್ಳೋಕ್ಕೂ ಕಷ್ಟ ಇದ್ದಂಥ ವ್ಯಕ್ತಿ, ಮುಂದೆ ಅವರು ಬರೀತಾರೆ 18 ತಾಸು ಕೂತು ಧ್ಯಾನ ಮಾಡೋ ಸಾಮರ್ಥ್ಯ ಬಂತವ್ರಿಗೆ, ಎಲ್ಲ ಚರ್ಮರೋಗ ಪೂರ್ಣ ಹುಷಾರಾಗಿ ಸಕ್ಕರೆ ಕಾಯಿಲೆ ಹುಷಾರಾಗಿ ಅವರು ಸಿದ್ಧಪುರುಷರಾದರು. ಅಂಥ ಅದ್ಭುತ ಶಕ್ತಿ ನಮ್ಮೊಳಗಡೆ ಇದೆ, ಪ್ರತಿಯೊಬ್ಬರಲ್ಲೂ ಇದೆ ಅದು, ಆಧ್ಯಾತ್ಮಿಕ ಶಕ್ತಿ ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ತಿಳಿಯುವ ಭಾಷೆನ ಹೇಳಬೇಕಂದ್ರೆ ಸೋಲ್, ಆತ್ಮಶಕ್ತಿ ಅಥವಾ ಸ್ಪಿರಿಚುವಲ್ ಪವರ್, ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ, ಅಥವಾ ಇನ್ನೂ ಈ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸೈಕೊಲಾಜಿಕಲ್ ಸ್ಟ್ಯಾಮಿನಾ ಅಂತ ಕರೀತಾರೆ. ಅಂದರೆ ಮನಸ್ಸಿನ ಶಕ್ತಿ ಅಷ್ಟು ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ತತ್ವಜ್ಞಾನಿಗಳು, ಸಿದ್ಧಪುರುಷರು ಹೇಳೋದೇನಪ್ಪ ಅಂತಂದರೆ, ನಮ್ಮ ಮನಸ್ಸಿನ ಶಕ್ತಿಯ ಅಥವಾ ಚಿತ್ತ ಇದೆಯಲ್ಲ, ಆ ಚಿತ್ತದ ಶಕ್ತಿಯ 1001 ಭಾಗ ನಾವು ಬಳಸ್ತಿದ್ದೀವಿ ಅಷ್ಟೆ, ಇನ್ನು 999 ಭಾಗ ಸುಮ್ಮನೆ ಇದೆ. ಅದು ಜಾಗೃತ ಆಗಬೇಕಾದ್ರೆ ಪ್ರಾಣಾಯಾಮ ಅದಕ್ಕೆ ಒಳ್ಳೆ ಮೆಟ್ಟಿಲು, ಒಳ್ಳೆ ದಾರಿ, ಅದು ಸುಪಥ ಅದು. ಆದ್ದರಿಂದ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರು ವಯಸ್ಸಿನ ಭೇದ ಇಲ್ಲದೆ ಮತ್ತು ಗಂಡು ಹೆಣ್ಣು ಭೇದ ಇಲ್ಲದೆ ರೂಢಿಸ್ಕೋಬೇಕು.
1: ಪ್ರಾಣಾಯಾಮ ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತಾರಲ್ರಿ ಸ್ವಾಮಿ?
0: ಹಾ, ಮಾಡ್ಬೋದು. ಅಂದ್ರೆ ಅವ್ರಿಗೆ ಆದಂತ ಪ್ರಾಣಾಯಾಮಗಳಿರುತ್ತೆ. ಅವರು ಈಗ 7 ವರ್ಷದ್ದು 8 ವರ್ಷದ ಹುಡುಗ ಇದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ಅವಾಗ ಪ್ರಾಣಾಯಾಮಕ್ಕೆ ಬಸ್ಬಾರ್ದು. ಅವನ ನಿದ್ದೆನೆ ಪ್ರಾಣಾಯಾಮ. ಕೆಲವು ಮಕ್ಕಳಿಗೆ ನಿದ್ದೆ ಜಾಸ್ತಿ ಬರಲ್ಲ, ಅಂತ ಮಕ್ಕಳಿಗೆ ಆ ಪ್ರಾಣಾಯಾಮ ಈ ಪ್ರಾಣಾಯಾಮ ಅಂತ ಫೋರ್ಸ್ ಮಾಡಬಾರ್ದು, ದೀರ್ಘ ಉಸಿರಾಟ ಮಾಡು ಮಗ ಅಂತ ಹೇಳ್ಕೊಡೋದು. ಅವರವ್ರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ವಯಸ್ಸಿಗೆ ತಕ್ಕ ಹಾಗೆ ಸರಳವಾಗಿ ಮಾಡಿಸ್ಕೊಳ್ತಾ ಹೊರಡ್ಬೇಕು. ಮಾಡ್ಬೋದು, ಖಂಡಿತ ಮಾಡ್ಬೋದು, ಆದ್ರೆ ಅದೇ ಎಲ್ರಿಗೂ ಒಂದೇ ನಿಯಮ ಅಲ್ಲ. ಸಣ್ಣ ಮಕ್ಕಳಿಗೆ ಈಗ ಉಪವಾಸದ ನಿಯಮ ಹೇಳ್ತಿರ್ತೀವಿ ನಾವು, ಸಣ್ಣ ಮಕ್ಕಳಿಗೆ ನೀವು ಒಂದೇ ಹೊತ್ತು ಮಾಡಿಸಿ, ಅವ್ರ ಹಸಿವಿಲ್ಲ ಅಂದಾಗ ಅವ್ರಿಗೆ ಊಟ ಕೊಡದೇ ಇದ್ರೆ ಅದೇ ಒಂದು ಉಪವಾಸ ಅವ್ರಿಗೆ. ದೊಡ್ಡವರು ದಿವಸಗಟ್ಟಲೆ ಮಾಡಿದ ಉಪವಾಸ ಅವ್ರಿಗೆ ಒಂದೊತ್ತಲ್ಲಿ ಅಷ್ಟು ಪ್ರಯೋಜನ ಆಗ್ಬಿಡುತ್ತೆ, ಹೊತ್ತಾಯಿ ಪೂರ್ವಕವಾಗಿ ಊಟ ಕೊಡದೆ ಹೋದ್ರೆ. ಹೀಗೆ ಪ್ರಾಣಾಯಾಮದ ವಿಷಯದಲ್ಲೂ ಅಷ್ಟೇನೆ, ಯೋಗಾಸನಗಳ ವಿಷಯದಲ್ಲೂ ಅಷ್ಟೇನೆ. ಆ ಮಗುವಿನ ಸಾಮರ್ಥ್ಯ, ಆ ಮಗುವಿನ ಮನಸ್ಸು, ಅದೆಲ್ಲವದ್ದು ತಿಳ್ಕೊಂಡು ನಾವು ಮಾಡಬೇಕು. ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ. ಇಲ್ಲ, ಜಪಾನ್ ದೇಶದ ಅನುಭವ ನೋಡಿದ್ರೆ ಅವರು ಹೇಳ್ತಾರೆ, ಅಲ್ಲಿ ಹೋಗಿ ಬಂದವರು 1.5 ವರ್ಷ 2 ವರ್ಷದ ಮಕ್ಕಳ ಕೈಗೆ ಕೋಲ್ ತರ ಕಟ್ಟಿರ್ತಾರಂದ್ ಕೋಲ್ತರ ಕಟ್ಟಿ ಅವಕ್ಕೂ ಜಗಳ ಮಾಡಕ್ ಬಿಡೋದು. ಅಂದ್ರೆ ಆ ಸಾಮರ್ಥ್ಯ ಅಷ್ಟ್ರ ಮಟ್ಟಿಗೆ ಅವಕ್ಕೆ, ಅಂದ್ರೆ ಶಕ್ತಿ ಬೆಳಿಬೇಕು, ಸ್ಟ್ಯಾಮಿನಾ ಬೆಳಿಬೇಕು. ಆಮೇಲೆ ಹೆದರ್ಕೋಬಾರ್ದು, ಈಗ ಬರೀ ನಮ್ಮ ಹುಡುಗರು ಕೋಲ್ ತಗೊಂಡ್ರೆ ಹೆದರ್ತಿರ್ತಾರೆ, ಕಣ್ಣಲ್ಲಿ ನೋಡಿದ್ರೆ ಹೆದರ್ ಬಿಡ್ತಾರೆ. ಆ ತರ ಈ ಭಯವನ್ನ ಗೆಲ್ಲೋದಕ್ಕೆ ಆತರ ಕೆಲವು ಟ್ರೈನಿಂಗ್ ಗಳಿದಾವೆ. ಈಗ ಉದಾಹರಣೆಗೆ ಇಲ್ಲಿ ನಮಗ್ ಗೊತ್ತಿರೋ ಹಾಗೆ ಕರಾಟೆ ರೂಢಿ ಮಾಡ್ತದೆ. ಆ ಕರಾಟೆಯಲ್ಲಿ ಇರೋದು ಮುಖ್ಯ ಉದ್ದೇಶ ಅಂದ್ರೆ ದೇಹವನ್ನು ಗಟ್ಟಿ ಮಾಡ್ಕೊಳ್ತಾರೆ. ಅಲ್ಲೂ ಪ್ರಾಣಾಯಾಮ ಉಪಯೋಗ ಆಗತ್ತೆ. ಅವರು ಚಿತ್ಕಾರ ಮಾಡ್ತಿರ್ತಾರೆ ನೋಡಿ, ಅವರು ಕರಾಟೆ ಮಾಡ್ಬೇಕಂದ್ ಮುಂಚೆ. ಅದು ಆ ಶ್ವಾಸಕೋಶ ಗಟ್ಟಿಯಾಗೋದಕ್ಕೋಸ್ಕರನೇ ಮಾಡ್ತಕ್ಕಂಥದ್ದು. ಧ್ವನಿ ಪೆಟ್ಟಿಗೆ, ಶ್ವಾಸಕೋಶ ಎಲ್ಲವೂ ಕೂಡ ಸ್ವಚ್ಛ ಆಗತ್ತೆ ಅಲ್ಲಿ. ಆದ್ರಿಂದ ಪ್ರಾಣಾಯಾಮಕ್ಕೆ ಯಾವ ಭಯ ಬೇಡ. ಆದ್ರಿಷ್ಟೇ ಅಲ್ಲಿ

0: ಇಲ್ಲಿ ಹುಮ್ಮುತನೂ ಮಾಡಬಾರ್ದು, ಅದನ್ನ ನಾವೆಲ್ಲರೂ ಸರಿಯಾಗಿ ಲಕ್ಷ ಕೊಡ್ಬೇಕು. ಅಂದ್ರೆ ಅತಿಯಾಗಿ ಒಂದ್ ದಿವಸ ನನಗೇನೋ ಹುಮ್ಮಸ್ ಬಂದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾಡ್ಬಿಡೋದು, ಆಮೇಲೆ ಮಾಡೋದ್ ಬಿಟ್ಬಿಡೋದು. ಈ ತರ ತುಂಬಾ ಜನ ಜಿಮ್ಗೆ ಹೋಗುವಾಗ ಈ ಸಮಸ್ಯೆ ಎದುರಿಸ್ತಾರೆ.
1: ಹೌದು,
0: ಮೊದಲನೇ ದಿನ ಎರಡನೇ ದಿನ ಸಖತ್ತಾಗಿ ಮಾಡಿ ಮೈ ಕೈ ನೋವು ಮಾಡ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಇದು ಹೇಗಪ್ಪ ಅಂತಂದ್ರೆ, ನಾವು ಉಪವಾಸ ಮಾಡಿಬಿಟ್ಟು ಊಟ ನಿಧಾನಕ್ಕೆ ನಿಧಾನಕ್ಕೆ ಮಾಡಿ ಮಾಡಿ ಹೊಂದಿಸ್ಕೊಂತೀವಿ, ಹಾಗೆ ಇದನ್ನು ಕೂಡ ಅಷ್ಟೇ. ನಿಧಾನವಾಗಿ ಕ್ರಮೇಣ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ಅದನ್ನು ಹೊಂದಿಸ್ಕೊಳ್ಬೇಕು. ಆಗ ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತಹ ಸಾಧನ ಆಗತ್ತೆ. ಅದು
1: ಕೇಳಿದ್ರಲ್ಲ ಕೇಳಿಗುರೆ, ನಾವು ಶರೀರವನ್ನ ಗಟ್ಟಿಗೊಳಿಸ್ಬೇಕು, ನಮ್ಮ ಶರೀರಕ್ಕೆ ಹೆಚ್ಚೆಚ್ಚು ಆಮ್ಲಜನಕ ಪೂರೈಕೆ ಆಗಬೇಕು. ಅನೇಕ ಪ್ರಾಣಾಯಾಮದ ಪ್ರಕಾರಗಳಿದ್ದಾವೆ, ಅವು ಎಲ್ಲದರೂ ಮೂಲ ಒಂದೇನೆ. ಅದ್ಭುತವಾದಂತಹ ಸಾಧನೆಗಳನ್ನ ನಾವು ಕೂಡ ಮಾಡಬಹುದು ಅನ್ನೋದನ್ನ ಇಷ್ಟೊತ್ತು ಸ್ವಾಮೀಜಿಯವರು ವಿವರವಾಗಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿಯಾಗೋಣಂತೆ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ ಮನುಗುಂಡಿ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರ್ವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ.

0: ವ್ಯಾಯಾಮ ರಹಿತ ಬದುಕು,
1: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
0: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
1: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
0: 9448100282 ಮತ್ತು
1: 8073979683.
0: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
1: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.

ಕೇಳುಗರಿ, ಇಂದು ಬೆಳಗ್ಗೆ 8:30 ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಜನಸಾಮಾನ್ಯರ ಆರೋಗ್ಯ ಚಿಕಿತ್ಸೆ ಹಾಗೂ ಚಿಕಿತ್ಸಾ ವೆಚ್ಚ ಈ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನ್ ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿ.

0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸ್ಮಾರ್ಟ್ ವಾಹನಗಳು ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಜಿಆರ್ ಸತ್ತಿಗೇರಿ.
1: ಸ್ಮಾರ್ಟ್ ವಾಹನಗಳು ಎಂಬ ಅತ್ಯಂತ ಮಹತ್ವದ ಮತ್ತು ಭವಿಷ್ಯಮುಖಿ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸಾಮಾನ್ಯವಾಗಿ ನಾವು ವಾಹನ ಎಂದರೆ ಬೈಕು, ಕಾರು, ಬಸ್ಸು ಅಥವಾ ಲಾರಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಸಾಧನವೆಂದು ತಿಳಿದುಕೊಳ್ಳುತ್ತೇವೆ. ಆದರೆ ಈಗ ಅವುಗಳು ಯೋಚಿಸುವ, ಎಚ್ಚರಿಸುವ, ಸುರಕ್ಷತೆ ನೀಡುವ ಮತ್ತು ಪರಿಸರ ಕಾಪಾಡುವ ಬುದ್ಧಿವಂತ ವ್ಯವಸ್ಥೆಗಳಾಗಿವೆ. ಅದಕ್ಕಾಗಿಯೇ ಇವುಗಳನ್ನು ಸ್ಮಾರ್ಟ್ ವಾಹನಗಳು ಎಂದು ಕರೆಯಲಾಗುತ್ತದೆ. ಸ್ಮಾರ್ಟ್ ವಾಹನಗಳು ಎಂದರೆ ಸೆನ್ಸಾರ್ಗಳು, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್, ಜಿಪಿಎಸ್, ಕ್ಯಾಮರಾ ಮತ್ತು ಡಿಜಿಟಲ್ ವ್ಯವಸ್ಥೆಗಳ ಸಹಾಯದಿಂದ ಸ್ವತಃ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲ ಅಥವಾ ಚಾಲಕನಿಗೆ ಸಹಾಯ ಮಾಡುವ ವಾಹನಗಳು. ಇವುಗಳನ್ನು ಸಾಮಾನ್ಯವಾಗಿ ಇಂಟೆಲಿಜೆಂಟ್ ವಾಹನಗಳು ಎಂದು ಕರೆಯುತ್ತಾರೆ. ಸ್ಮಾರ್ಟ್ ವಾಹನಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದನೆಯದು ಸ್ವಯಂಚಾಲಿತ ಚಾಲನೆ ಅಂದರೆ ಆಟೋನಮಸ್ ಡ್ರೈವಿಂಗ್. ಕೆಲವು ಆಧುನಿಕ ವಾಹನಗಳು ಚಾಲಕರು ಕಡಿಮೆ ಸಹಾಯದಿಂದಲೇ ಸ್ವತಃ ರಸ್ತೆ ಮೇಲೆ ಚಲಿಸಬಲ್ಲವು. ಇವುಗಳಲ್ಲಿ ಕ್ಯಾಮರಾ, ರೇಡಾರ್ ಮತ್ತು ಲಿಡಾರ್ ತಂತ್ರಜ್ಞಾನಗಳ ಬಳಕೆ ಇರುತ್ತದೆ. ಈ ಸಾಧನಗಳು ರಸ್ತೆ ಪರಿಸ್ಥಿತಿ, ವಾಹನಗಳ ಅಂತರ, ಪಾದಚಾರಿಗಳ ಚಲನೆ ಮತ್ತು ಟ್ರಾಫಿಕ್ ಸಿಗ್ನಲ್ಗಳನ್ನು ಗುರುತಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ. ಇದರಿಂದ ಅಪಘಾತಗಳ ಸಾಧ್ಯತೆ ಕಡಿಮೆಯಾಗುತ್ತದೆ. ಎರಡನೆಯದು ಸಂಪರ್ಕ ವ್ಯವಸ್ಥೆ ಅಥವಾ ಕನೆಕ್ಟಿವಿಟಿ. ಸ್ಮಾರ್ಟ್ ವಾಹನಗಳು ಇಂಟರ್ನೆಟ್ಗೆ ಸಂಪರ್ಕ ಹೊಂದಿರುತ್ತವೆ. ಇದರಿಂದ ಚಾಲಕನು ಜಿಪಿಎಸ್ ಮೂಲಕ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಬಹುದು. ಟ್ರಾಫಿಕ್ ಜಾಮ್ ಇರುವ ಸ್ಥಳಗಳನ್ನು ಮುಂಚಿತವಾಗಿ ತಿಳಿದು ಬೇರೆ ಮಾರ್ಗವನ್ನು ಆಯ್ಕೆ ಮಾಡಬಹುದು. ಕೆಲವು ವಾಹನಗಳನ್ನು ಮೊಬೈಲ್ ಆಪ್ ಮೂಲಕ ನಿಯಂತ್ರಿಸುವ ವ್ಯವಸ್ಥೆಯೂ ಇದೆ. ಮೂರನೆಯದು ಸುರಕ್ಷತಾ ತಂತ್ರಜ್ಞಾನ. ಇಂದಿನ ದಿನಗಳಲ್ಲಿ ರಸ್ತೆಯ ಅಪಘಾತಗಳು ದೊಡ್ಡ ಸಮಸ್ಯೆಯಾಗಿವೆ. ಇದನ್ನು ಕಡಿಮೆ ಮಾಡಲು ಸ್ಮಾರ್ಟ್ ವಾಹನಗಳಲ್ಲಿ ಹಲವು ಸುರಕ್ಷತಾ ವ್ಯವಸ್ಥೆಗಳು ಅಳವಡಿಸಲಾಗಿದೆ. ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್, ಅಪಾಯ ಕಂಡಾಗ ವಾಹನ ಸ್ವತಃ ಬ್ರೇಕ್ ಹಾಕುತ್ತದೆ. ಲೇನ್ ಕೀಪಿಂಗ್ ಅಸಿಸ್ಟ್, ಇದು ವಾಹನ ತನ್ನ ಲೇನ್ನಿಂದ ಹೊರಹೋಗದಂತೆ ಎಚ್ಚರಿಕೆ ನೀಡುತ್ತದೆ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ಚಾಲಕನಿಗೆ ಕಾಣದ ಭಾಗದಲ್ಲಿರುವ ವಾಹನಗಳನ್ನು ಗುರುತಿಸುತ್ತದೆ. ಏರ್ ಬ್ಯಾಗ್ಸ್ ಮತ್ತು ವಿವಿಧ ಸೆನ್ಸರ್ಗಳು ಅಪಘಾತದ ಸಂದರ್ಭಗಳಲ್ಲಿ ಜೀವರಕ್ಷಣೆ ಮಾಡುತ್ತವೆ. ಇವುಗಳಿಂದ ಪ್ರಯಾಣ ಹೆಚ್ಚು ಸುರಕ್ಷಿತವಾಗುತ್ತದೆ. ನಾಲ್ಕನೆಯದು ಇಂಧನ ದಕ್ಷತೆ ಮತ್ತು ವಿದ್ಯುತ್ ವಾಹನಗಳು. ಇಂದಿನ ಕಾಲದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚುತ್ತಿರುವುದರ ಜೊತೆಗೆ ವಾಯು ಮಾಲಿನ್ಯವೂ ಹೆಚ್ಚುತ್ತಿದೆ. ಈ ಸಮಸ್ಯೆಗೆ ಉತ್ತಮ ಪರಿಹಾರವೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ವಿದ್ಯುತ್ ವಾಹನಗಳು. ಇವು ಇಂಧನವನ್ನು ಉಳಿಸುವುದರ ಜೊತೆಗೆ ಕಾರ್ಬನ್ ಉತ್ಪನ್ನವನ್ನು ಕಡಿಮೆ ಮಾಡುತ್ತವೆ. ಐದನೆಯದು ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ. ನಗರ ಪ್ರದೇಶಗಳಲ್ಲಿ ಪಾರ್ಕಿಂಗ್ ದೊಡ್ಡ ಸಮಸ್ಯೆಯಾಗಿದೆ. ಸ್ಮಾರ್ಟ್ ವಾಹನಗಳು ಸೆನ್ಸಾರ್ಗಳ ಸಹಾಯದಿಂದ ಖಾಲಿ ಜಾಗವನ್ನು ಗುರುತಿಸಿ ಸ್ವಯಂಚಾಲಿತವಾಗಿ ಸುರಕ್ಷಿತವಾಗಿ ಪಾರ್ಕ್ ಮಾಡಿಕೊಳ್ಳುತ್ತವೆ. ಇದರಿಂದ ಚಾಲಕರಿಗೆ ಸಮಯ ಉಳಿತಾಯವಾಗುತ್ತದೆ. ಸ್ಮಾರ್ಟ್ ವಾಹನಗಳ ಪ್ರಯೋಜನಗಳು ಅನೇಕ. ಒಂದನೆಯದು ಸುರಕ್ಷತೆ.

0: ಸುರಕ್ಷತೆ ಮತ್ತು ಅಪಘಾತಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಎರಡನೆಯದು ಸಮಯದ ಉಳಿತಾಯ. ಮೂರನೆಯದು ಇಂಧನ ಉಳಿತಾಯ. ನಾಲ್ಕನೆಯದು ವಾಯುಮಾಲಿನ್ಯ ಕಡಿಮೆಯಾಗುತ್ತದೆ. ಐದನೆಯದು ಸೌಲಭ್ಯ ಹೆಚ್ಚಳ. ಸ್ವಯಂ ಚಾಲನೆ, ಸ್ಮಾರ್ಟ್ ನಿಯಂತ್ರಣ ಮತ್ತು ಸುಲಭ ಪಾರ್ಕಿಂಗ್ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಸುರಕ್ಷಿತವಾದಂತಹ, ವೇಗವಾದ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ, ಇದು ಕನಸಲ್ಲ, ನಿಜವಾಗುತ್ತಿರುವ ಭವಿಷ್ಯ.
1: ಸ್ಮಾರ್ಟ್ ವಾಹನಗಳು, ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಜಿಆರ್ ಸತ್ತಿಗೇರಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಸ್ಮಾರ್ಟ್ ವಾಹನಗಳ ಮೊದಲ ಪ್ರಮುಖ ಲಕ್ಷಣವೇನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611316637. 9611316637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದ್

0: ಸಹ ಫೋನ್ ಮಾಡಿ ಕೇಳಿದ್ರೆ ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
4: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
5: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
6: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
4: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು.

0: ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆ್ಯಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ CBSE 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ಧವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿ

0: ಮುಂದುವರೆದಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು, ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡೆನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶ್ರೀಕಾಂತ್ ಕುಲಕರ್ಣಿಯವರು ಹಾಡಿರುವ ವಿಷ್ಣು ನಾಯಕ್ ಅವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580,
2: 8277583612.

0: ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
3: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಎರಡನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ

0: ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು, ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ

0: ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರಿನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಶ್ರೀ ರಾಘವೇಂದ್ರ ಮಹಿಮೆ ಚಿತ್ರದ ಗೀತೆ.

0: அருகணிசோ ஹரியே.
1: ಕೇಳುಗರೆ, ಈ ಬೆಳಗ್ಗೆ 9:30 10:30 ಇಂದು ಪ್ರಸಾರವಾಗಲಿದೆ ಹೆಲೋ ನಂದನಾ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಕೇಳುಗರು ಹೊರಗಿನಿಂದ ಕರೆ ಮಾಡುವವರು ಎಸ್ಟಿಡಿ ಸಂಖ್ಯೆ 0836. ನಮ್ಮ ಫೋನ್ ಸಂಖ್ಯೆಗಳು 244-344-14 ಹಾಗೂ 244-344-16 ಸಂಖ್ಯೆಗೆ ಕರೆ ಮಾಡಬಹುದು. ಸಮಯ 9:30-10:30 ಹೆಲೋ ನಂದನಾ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆ H2O ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

ಆತ್ಮೀಯ ಕೇಳುಗರೆ, ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಈಗ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನಾವು ಜನಸಾಮಾನ್ಯರ ಆರೋಗ್ಯ ಮತ್ತೆ ಚಿಕಿತ್ಸಾ ವಿಧಾನ ಹಾಗೂ ಚಿಕಿತ್ಸಾ ವೆಚ್ಚ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ತಾವು ಗಮನಿಸಿರಬಹುದು, ಆರೋಗ್ಯ ಕೈ ಕೊಟ್ಟಾಗ ನಮಗೆ ಆಸ್ಪತ್ರೆಗೆ ಹೋಗೋದು ಅನಿವಾರ್ಯ ಆಗ್ತದೆ. ಆಸ್ಪತ್ರೆಗೆ ಹೋದ ಮೇಲೆ ನಮಗೆ ಏನು ತೊಂದರೆ ಆಗಿದೆ ಅಂತ ಪತ್ತೆ ಹಚ್ಚೋದು ಕೂಡ ಅಷ್ಟೇ ಮಹತ್ವದ್ದು. ಜೊತೆಗೆ ಪತ್ತೆ ಹಚ್ಚುವಿಕೆಯ ವಿಧಾನಗಳು ಕೂಡ ಬೇರೆ ಬೇರೆ ಆಗಿರ್ತದೆ. ಇದಕ್ಕೆ ತಗಲುವ ವೆಚ್ಚಗಳು ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ವೈದ್ಯರಿಂದ ವೈದ್ಯರಿಗೆ, ಊರಿನಿಂದ ಊರಿಗೆ ಭಿನ್ನ ಆಗಿರ್ತವೆ. ಹಾಗಿದ್ರೆ ಜನಸಾಮಾನ್ಯನ ಪಾಕೆಟ್ಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳು ಎಟಕ್ತದ? ಅಕಸ್ಮಾತ್ ಆಗಿ ನಮಗಿದು ಖರ್ಚು ವೆಚ್ಚ ಭರಿಸ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾವ್ ಹಂಗಿದ್ರೆ ಜೀವ ಕಳ್ಕೋಬೇಕಾ? ಬೇರೆ ಏನು ಮಾರ್ಗೋಪಾಯಗಳಿವೆ ಅನ್ನೋದು ಜನಸಾಮಾನ್ಯರ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಎಸ್ಆರ್ ರಾಮನ್ಗೌಡರ್ ಆಸ್ಪತ್ರೆಯಲ್ಲಿ ಎಲುವು ಕೀಲು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್. ಡಾಕ್ಟರ್, ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಮನುಷ್ಯನ ಲೈಫ್ ಸ್ಪ್ಯಾನ್ ಹೆಚ್ಚಾಗಿದೆ, ಜೀವಿತಾವಧಿ ಹೆಚ್ಚಾಗಿದೆ. ಮುಂಚೆ ಒಂದು ಎವರೇಜ್ ಅಲ್ಲಿ 50-60 ವರ್ಷ ಅಂತ ನಾವು ಅಂತಿದ್ರೆ ಇವತ್ತು 80-90-100 ಅಲ್ಲಿವರೆಗೂ ಜನ ಬದುಕ್ತಾ ಇದ್ದಾರೆ ಆರಾಮಾಗಿ. ಅದರ ಅಷ್ಟೇ ಸರಿಸಮವಾಗಿ ರೋಗಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಈ ರೋಗಗಳ ಸಂಖ್ಯೆ ಯಾಕೆ ದಿನದಿಂದ ದಿನಕ್ಕೆ ಹೆಚ್ಚ ಆಗ್ತಾ ಇದೆ ಅಂತ ತಮ್ಮ ಅನಿಸಿಕೆ ಏನು?
3: ಮೇಡಮ್, ಡೈರೆಕ್ಟ್ ನಾವು ರೋಗಕ್ಕೆ ಅಂತ ಬರೋಕಿನ ಮುಂಚೆ ಆರೋಗ್ಯ ಎಲ್ಲರಿಗೂ ಹೇಳೋದು ಏನ್ ಬಯಸ್ತೇನೆ, ಆರೋಗ್ಯ ಅಂದ್ರೆ ಏನು? ರೋಗಗಳ ಇಲ್ಲದೆ ಇರುವುದು. ಸೊ ಆರೋಗ್ಯ ಅದ ರೋಗ ಇಲ್ಲದೆ ಇರುವುದನ್ನ ಆರೋಗ್ಯ.

0: ಅಂತೀವಿ. ಅನಾರೋಗ್ಯ ಅಂದ್ರೆ ರೋಗದಿಂದ ಬಂದಿರ್ತದೆ, ಬಳಲುದು ಅಂತ ಇರ್ತದೆ. ಸೊ ಈ ಆರೋಗ್ಯದಲ್ಲಿ ನಮ್ದು ಓನ್ಲಿ ದೈಹಿಕ ಆರೋಗ್ಯ ಅಷ್ಟೇ ರೋಲ್ ಐತನೂ ಇಲ್ಲ. ನಮ್ದು ದೈಹಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಮಾನಸಿಕ ಆರೋಗ್ಯನೂ ಇಂಪಾರ್ಟೆಂಟ್, ಆಮೇಲೆ ಅದ್ರ ಜೊತೆ ಆಧ್ಯಾತ್ಮಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಸಾಮಾಜಿಕವಾಗಿಯೂ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೂ ನಮ್ಮ ಆರೋಗ್ಯ ಅವಲಂಬನೆ ಆಗಿರ್ತದೆ. ಸೊ ಈ ಆರೋಗ್ಯ ಯಾರ್ದಿದ್ದ ಜವಾಬ್ದಾರಿ, ಯಾರ್ದ ಕಾಳಜಿ, ಅದು ಯಾರಿಗೆ ನಮಗೆ ಸಂಬಂಧಪಟ್ಟಿದ್ದ ಆ ಮನುಷ್ಯನಿಗೆ ಅಷ್ಟೇ ಸೀಮಿತವಾಗಿದೆನೋ ಅಥವಾ ಅದಕ್ಕೆ ಯಾರ್ಯಾರು ಜವಾಬ್ದಾರರು ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗ್ತದೆ, ಡೈರೆಕ್ಟ್ ನಾವು ರೋಗಕ್ಕೆ ಬರೋಕಿನ ಮುಂಚೆ. ಸೊ ನಾವಿಲ್ಲಿ ಇದರಿಂದನೇ ಹೋಗ್ಬೇಕು ಅಂತಂದ್ರೆ, ಆರೋಗ್ಯ ಯಾರು ಜವಾಬ್ದಾರಿಪ್ಪ ಅಂದ್ರೆ, ಯಾವಾಗ ತಾಯಿಯ ಗರ್ಭದೊಳಗೆ ಒಂದು ಶಿಶು ಜನ್ಮವನ್ನು ತಾಳ್ತತಿ ಅಲ್ಲಿಂದನ ಅದು ಆರೋಗ್ಯದ ಕಾಳಜಿ ತಾಯಿಯಿಂದನೇ ಮೊದಲಾಗಿ ಶುರು ಆಗ್ತದ. ಸೊ ತಾಯಿ ಅದರ ತಕ್ಕಾಗಿ ಕಾಳಜಿಯನ್ನು ತಗೋಬೇಕಾಗ್ತತಿ, ಏನೇನು ಪ್ರೋಟೀನ್ ಅಂಶ ಇರ್ತತಿ, ಏನೇನು ನಮಗೆ ಪೌಷ್ಟಿಕಾಂಶಗಳು ಬೇಕು ಅದರ ಕಾಳಜಿ ತಗೋಬೇಕು, ವೈದ್ಯರ ಸಲಹೆಗಳನ್ನು ತಗೋಬೇಕು, ಅದನ್ನು ತಗೊಂಡು ಒಂದು ನಾವು ನಾರ್ಮಲ್ ಬೇಬಿ ಡೆಲಿವರಿ ಆಗೋವರೆಗೂ ತಾಯಿ ಕಾಳಜಿನೇ ಮೊದಲಾಗುತ್ತದೆ. ಸೊ ಆ ತಾಯಿ ಹೆಂಗೆ ಕಾಳಜಿ ತೊಗೊಂಡು ಹೋಗ್ತಾರೆ, ಮಗು ಹೇಗೆ ಹುಟ್ಟುತ್ತದೆ. ಈಗಿನ ಸಮಯದಲ್ಲಿ ನೀವು ಭಾಳ ಮೇಡಮ್ ನೋಡ್ತಿರ್ಬೇಕು, ಮಕ್ಕಳನ್ನು ಪಡೆಯೋದೇ ಒಂದು ಸೌಭಾಗ್ಯ ಆಗಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾದ್ರೂ ಏನೇನೋ ಅವಕ್ಕೆ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಸರಿಯಾಗಿ ಬೆಳೆದಿರಂಗಿಲ್ಲ, ಅವೆಲ್ಲ ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ತಾಯಿ ಗರ್ಭದಿಂದ ಚಾಲುವಾಗಿ ತಾಯಿ ಡೆಲಿವರಿ ಆಗುವವರೆಗೂ ತಾಯಿಯ ಜವಾಬ್ದಾರಿ. ತಾಯಿ ಗರ್ಭದಿಂದ ಬಂದ ಮೇಲೆ ಕುಟುಂಬದ್ದು, ತಂದೆಯದು, ಆಮೇಲೆ ಪರಿವಾರದ್ದು, ಅದು ಎಲ್ಲರ ಜವಾಬ್ದಾರಿ ಆ ಮಗುವಿಂದ ಇದ್ರ ಮೇಲೆ ಕಾಳಜಿಯನ್ನು ತಗೋತದೆ. ಸೊ ಹೇಗೆ ಮಗು ಬೆಳೀತಾ ಹೋಗುತ್ತದೆ, ಅದರ ಮಾನಸಿಕ ಆರೋಗ್ಯಕ್ಕಾಗಲಿ, ದೈಹಿಕ ಆರೋಗ್ಯಕ್ಕಾಗಲಿ, ಆಧ್ಯಾತ್ಮಿಕ ಆರೋಗ್ಯಕ್ಕಾಗಲಿ, ಇದನ್ನೆಲ್ಲ ನಾವು ಅಲ್ಲಿಂದನೇ ಪರಿವಾರ, ತಂದೆ, ತಾಯಿ ಇವೆಲ್ಲ ಕೂಡಿನೇ ಅದನ್ನ ಕೊಡಬೇಕಾಗ್ತದೆ. ಆರೋಗ್ಯವಾಗಿರಬೇಕು ಇದಂತಂದ್ರೆ ಮೊದಲಿಂದ ಇದ್ರೊಳಗೆ ಏನಾಗ್ತಿದ್ರು ಮೇಡಮ್, ನಮ್ಮೆಲ್ಲ ಕೂಡು ಕಟ್ಟುಂಬಿದ್ದು
1: ಜಾಯಿಂಟ್
0: ಫ್ಯಾಮಿಲೀಸ್ ಇದ್ದು, ಎಲ್ಲರೂ ಮಕ್ಕಳು ಹುಟ್ಟಿದ್ರೆ ಎಲ್ಲರೂ ಹುಡುಗರ ಜೊತೆಗೆ ಇರ್ತಿದ್ರು, ಎಲ್ಲರೂ ಕೂಡಿ ಆಟ ಆಡ್ತಿದ್ರು, ಅಜ್ಜ ಅಜ್ಜಿ ಇರ್ತಿದ್ರು ಮನೆಯಲ್ಲಿ, ಹಿರಿಯರು ಇರ್ತಿದ್ರು, ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ತಿದ್ರು, ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಕೊಳ್ಳೋದು ಒಂದು ಕೆಲಸ, ಅವ್ರಿಗೆ ಕಥೆಗಳನ್ನು ಹೇಳ್ಕೊಡ್ತಾ ಇದ್ರು,
1: ವ್ಯಾಯಾಮ ಕುಟುಂಬದಲ್ಲಿ
0: ಶಾಲೆಯನ್ನು ಕಲಿಸ್ತಾ ಇದ್ರು, ಅವರಿಗೆ ಪಾಠಗಳನ್ನು ಹೇಳಿಕೊಡ್ತಾ ಇದ್ರು, ಬೇರೆ ಬೇರೆ ಕಥೆಗಳನ್ನು ಹೇಳಿ ಕಥೆ ಮೂಲಕ ಪಾಠವನ್ನು ಹೇಳಿಕೊಡ್ತಾ ಇದ್ರು ಹುಡುಗರಿಗೆ. ಸೊ ಆ ಒಂದು ಈಗಿನ ಟೈಮ್ದಲ್ಲಿ ನಮ್ದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ, ವಿಭಾಜಿತ ಕುಟುಂಬಗಳಾಗಿರೋದ್ರಿಂದ ತಂದೆ ತಾಯಿ ಇಬ್ರು ವರ್ಕಿಂಗ್, ಸೊ ಹಿಂಗಾಗಿ ಮಗುವಿನ ಹತ್ರ ಯಾರು ಕಾಳಜಿ ತಗೊಳಕ್ ಇರೋದೇ ಇಲ್ಲ. ಏನ್ ಮಾಡ್ತೀವಿ ನಾವು, ಒಂದು ಸ್ಕೂಲಲ್ಲಿ ಬಿಡ್ತೀವಿ, ಪ್ಲೇ ಹೋಮ್ ಅಲ್ಲಿ ಬಿಡ್ತೀವಿ. ಸೊ ಅಲ್ಲಿ ಅವಕ್ಕೆ ಊಟ ಹೇಗಾಗತ್ತೆ, ಆ ಬೇಕಾದ ಪ್ರೀತಿ ಮತ್ತು ಕಾಳಜಿ ಆ ಮಕ್ಕಳಿಗೆ ಸಿಗೋದಿಲ್ಲ. ಸೊ ಆ ಕನೆಕ್ಷನ್ ಇರಲ್ಲ, ತಂದೆ ತಾಯಿ ಪರಿವಾರ ಕೂಡು ಕುಟುಂಬ ಕಲಿಯೋದು. ಯಾಕಂದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಇರುವಂತ ಒಂದು ಏನು ಎಲ್ಲ ನಾವು ನೀವು ನೋಡಿರ್ಬೋದು, ನಾವು ಎಲ್ಲ ಕೂಡಿ ಬೆಳೆದ್ಬಿಟ್ಟಿದ್ದೀವಿ,
1: ಮನೆಯ ವಾತಾವರಣನೇ ಭಿನ್ನ ಆಗ್ಬಿಟ್ಟಿರ್ತದೆ,
0: ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಬೆಳವಣಿಗೆ ದೈಹಿಕವಾಗಿ ಆಗ್ಲಿ ಅಥವಾ ಮಾನಸಿಕವಾಗ್ಲಿ ಆ ಒಂದು ಇದನ್ನ ಅಲ್ಲಿಂದನೇ ಬಂದ್ಬಿಡ್ತದೆ. ಅವ್ರಿಗೆ ಏನೋ ಒಂದು ಒತ್ತಡ ಬರಲಿ, ಏನೋ ಒಂದು ಜಗಳ ಮಾಡಲಿ, ಆ ಒತ್ತಡಗಳನ್ನ ಹೆಂಗೆ ನಿಯಂತ್ರಿಸಬೇಕು ಅನ್ನೋದು ಆ ಇದರಿಂದ ಕಲ್ಕೋತ ಬಂದ್ಬಿಡ್ತಾರೆ ಹುಡುಗರು.
1: ಈಗ ಡಾಕ್ಟರ್ ತಾವು ಹೇಳ್ತಾ ಇದ್ರಿ, ಕೂಡು ಕುಟುಂಬದಲ್ಲಿ ಒಂದಿಷ್ಟು ನಮಗೆ ಅನುಕೂಲತೆಗಳೇ ಜಾಸ್ತಿ ಇತ್ತು.
0: ಹೌದು,
1: ಅಂದ್ರೆ ಒಂದು ಮಗುವಿನ ಸಮಸ್ಯೆ ಆಗ್ಲಿ, ದೊಡ್ಡವ್ರ ಸಮಸ್ಯೆ ಆಗ್ಲಿ, ಸಮಸ್ಯೆ ಆಗಿ ಕಾಡ್ತಾ ಇರ್ಲಿಲ್ಲ. ಅದಕ್ಕೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಇದ್ದೇ ಇರ್ತಿದ್ರು ಅಂತ. ಈಗ ಇವತ್ತು ಇನ್ನೊಂದು ನಾವೇನ್ ಗಮನಿಸ್ತಿದ್ದ ಅಂತಂದ್ರೆ, ಈ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಮನೆಗೆ ಒಂದೋ ಎರಡೋ ಮಕ್ಕಳಿರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ. ಆ ಮಗುವಿಗೆ ತನ್ನ ಭಾವನೆಯನ್ನ ಹಂಚಿಕೊಳ್ಳಿಕ್ಕೆ, ತನ್ನ ಮನಸ್ಸಿನಲ್ಲಿ ಏನ್ ಆಗ್ತಿದೆ, ಯಾರ ಜೊತೆಗೆ ಹಂಚ್ಕೋಬೇಕು, ಅದು ಆಗ್ತಾ ಇಲ್ಲ. ಯಾಕೆಂದ್ರೆ ತಂದೆ ಒಂದು ಮೊಬೈಲ್ ಇಟ್ಕೊಂಡು ಕೊಡ್ತಾನೆ, ತಾಯಿ ಒಂದು ಮೊಬೈಲ್ ಇಟ್ಕೊಳ್ತಾಳೆ, ಅಥವಾ ಇಬ್ರು ಉದ್ಯೋಗಸ್ಥರಾಗಿದ್ರು ಅಂದ್ರೆ ಆ ಮಗು ಒಂಥರ ಲೆಫ್ಟ್ ಔಟ್ ಆಗ್ಬಿಟ್ಟಿರ್ತದೆ. ಹಂಗಾಗಿ ಆ ಮಗು ಒಂದು ತರ ಚಿಕ್ಕದಿದ್ದಾಗ್ಲೇನೆ ಮಾನಸಿಕವಾಗಿನೇ ಅದು ಬಳಲ್ತಾ ಇರ್ತದೆ. ಇದಕ್ಕೆ ಜವಾಬ್ದಾರಿ ಯಾರಂತ ಹೇಳ್ತೀರಿ?
0: ಈಗ ಮಾನಸಿಕವಾಗಿ ಇವ್ರನ್ನೇ ಅಂತ ಹೇಳಿ ದೋಷಿ ಹೇಳೋದು ಕಷ್ಟ, ಅದ ನಾವು ಬೆಳೆದು ಬಂದು ವಾತಾವರಣ ಈಗ ಏನು ಚೇಂಜಸ್ ಬಂದ್ಬಿಟ್ಟಿದಾವ್ರಿ ಮೇಡಮ್. ಸೊ ಹೀಗಾಗಿ ಇದಕ್ಕೆ ಎಲ್ಲರೂ ರೆಸ್ಪಾನ್ಸಿಬಲ್. ಸೊ ನಾನು ಅದನ್ನ ಹೇಳ್ತೀನಿ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದಂದ್ರೆ, ಇದು ಕುಟುಂಬದಿಂದ ಚಾಲುವಾಗಿ ಈ ಮಾನಸಿಕ ಒತ್ತಡ ಒತ್ತಡವನ್ನು ನಿಯಂತ್ರಿಸೋದನ್ನ ನಾವು ಹುಡುಗರಿಗೆ ಕಲಿಸಿಕೊಟ್ಟಿಲ್ಲ ಈಗ. ಸೊ ಮೊದಲಿಂದನೂ ಅದು ಸಣ್ಣವ್ರು ಇದ್ದಾಗಿಂದನೂ ಮಾನಸಿಕ ಒತ್ತಡಕ್ಕೆ ಬಂದು ಬಂದು ಈಗ ನಾವು ಭಾಳ ಸಲ ಪೇಪರಲ್ಲಿ ನೋಡ್ತೀವಿ, ಇದರಲ್ಲಿ ನೋಡ್ತೀವಿ, ಎಕ್ಸಾಮ್ ಫೇಲ್ ಆದರೆ
1: ಸುಸೈಡ್
0: ಮಾಡ್ಕೊಂಬಿಡೋದು, ರಿಸಲ್ಟ್ ಬರಲಿಲ್ಲ ಸುಸೈಡ್ ಮಾಡ್ಕೊಂಬಿಡೋದು, ಮೊಬೈಲ್ ಕೊಡಿಸ್ತಿಲ್ಲ ಸುಸೈಡ್ ಮಾಡ್ಕೊಂಬಿಡೋದು. ಸೊ ಆ ಮಾನಸಿಕ ಒತ್ತಡವನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದನ್ನ ಕಲ್ತಿರಂಗಿಲ್ಲರಿ ಅವರು.
1: ಕರೆಕ್ಟ್.
0: ಸೊ ಹೀಗಾಗಿ ಆತ್ಮಹತ್ಯೆಗಳು ಸಹಿತ ಮಾನಸಿಕವಾಗಿ ನಾವು ಆರೋಗ್ಯ ಕೊಡಲೇ ಇಲ್ಲ ಅಂದರೆ, ಆ ಬೆಳವಣಿಗೆ ಬರಲೇ ಇಲ್ಲ ಅಂದರೆ, ಒತ್ತಡ ನಿಯಂತ್ರಣವನ್ನು ಮಾಡುವಂತಹ ಒಂದು ಅವರಿಗೆ ನಾವು ಕಲಿಸ್ತಿಲ್ಲ ಹುಡುಗರಿಗೆ ಅಂದರೆ, ಇವೆಲ್ಲ ಸಮಸ್ಯೆಗಳು ನಮಗೆ ನೋಡಕ್ಕೆ ಸಿಗ್ತಾವೆ. ನಾವು ದಿವಸ ದಿನನಿತ್ಯ ಆಸ್ಪತ್ರೆಯಲ್ಲಿ ನೋಡ್ತೀವಿ ಸಣ್ಣ ಸಣ್ಣ ಹುಡುಗರು ಅದು ಏನೋ ಮೊಬೈಲ್ ಕೊಡಿಸ್ತಿಲ್ಲ, ಲ್ಯಾಪ್ಟಾಪ್ ಕೊಡಿಸ್ತಿಲ್ಲ, ಗಾಡಿ ಕೊಡಿಸ್ಲಿಲ್ಲ ಅನ್ನೋದಕ್ಕೆ ಸಣ್ಣ ಸಣ್ಣ ಕಾರಣಕ್ಕೆ ಗುಳಿಗೆ ತಗೊಂಡೆ, ಕೈ ಕೊರ್ಕೊಂಡೆ, ಇದು ಮಾಡಿದೆ ಅಂತ ಹೇಳಿ ಬರ್ತಾ ಇರ್ತಾರೆ.
1: ಹೀಗಂದ್ರೆ ಡಾಕ್ಟರ್ ಶ್ರೀಕಂಠ್ ಅವರೇ, ನಾವಿಲ್ಲಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಮಕ್ಕಳಿಗೆ ಬೇಕಾಗುವ ಒಂದು ಜೀವನ ಮೌಲ್ಯಗಳು, ಬದುಕಿಗೆ ಬೇಕಾಗುವಂತ ಒಂದು

0: ಸಿದ್ಧತೆಗಳನ್ನ ಕಲಿಸ್ತಾ ಇಲ್ಲ.
1: ಏನಿದ್ರೆ
0: ನಾವು ಬರೀ ಒಂದು ಪುಸ್ತಕ ಓದು, ಮಾರ್ಕ್ಸ್ ತಗೋ, ಆಮೇಲೆ ಒಂದು ಇಂಜಿನಿಯರಿಂಗ್ ಹೋಗು ಇಲ್ಲ ಮೆಡಿಕಲ್ಗೆ ಹೋಗು, ಅದಕ್ಕೆ ಆಸಕ್ತಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾವು ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನವನ್ನ ಕಲಿಸಬೇಕಾಗಿದೆ, ಬದುಕನ್ನು ಎದುರಿಸೋ ಕಲೆ ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ತಂದೆ ತಾಯಿಗಳು ಫೇಲ್ ಆಗ್ತಾ ಇದ್ದಾರೇನೋ ಅಂತ ಕೆಲಸ ನಂಗೆ ಅನಿಸ್ತದೆ.
1: ಹೌದು,
0: ಯಾಕೆಂದ್ರೆ ಮಕ್ಕಳಿಗೆ ನಾವು ಸ್ಪೂನ್ ಫೀಡಿಂಗ್ ತುಂಬಾನೇ ಇದೆ. ಒಂದೇ ಮಗು ಅಂದ ತಕ್ಷಣನೇ ಅವು ಎಷ್ಟು ಹಂತಕ್ಕೆ ಬಂದರೂ ಕೂಡ ಅವಕ್ಕೊಂದು ಸ್ವತಂತ್ರತೆಯನ್ನ ನಾವು ಕೊಡ್ತಿಲ್ಲ. ಏ ನಿನಗೇನ್ ತಿಳ್ತದ ಬಿಡು, ನೀ ಕೂಡು ಅಂತ ಬಡದು ಕೂಡಿಸುವಂತ ಪ್ರವೃತ್ತಿ ಇವತ್ತು ಜಾಸ್ತಿ ಇದೆ. ಇದನ್ನ ಹುಡುಗರು ಮೆಟ್ಟಿ ನಿಲ್ಬೇಕು ಅಥವಾ ಪಾಲಕರು ಅವಕಾಶ ಮಾಡಿಕೊಡ್ಬೇಕು ಅಥವಾ ನಮ್ಮ ಸಮಾಜ ಇದಕ್ಕೆ ಏನನ್ನ ಕಲಿಸ್ಕೊಡ್ಬೇಕಂತ ಹೇಳ್ತೀರಿ?
1: ಇದು ಎಲ್ಲಾರದು ರೋಲ್ ಬರ್ತೈತ್ರಿ ಮೇಡಮ್, ಇದು ತಂದೆ ತಾಯಿಯರು ಅಂತ ತಿಳಿದು. ಯಾಕಂದ್ರೆ ಹುಡುಗರಿಗೆ ಏನೂ ಗೊತ್ತಿರಲ್ಲ ಅವರಿಗೆ. ಸೊ ನಾವು ಅವರಿಗೆ ಒಂದು ಸಣ್ಣ ಮೊಳಕೆ ಇದ್ದಂಗೆ, ಅದು ನಾವು ಹೆಂಗೆ ಬೀಜ ಬಿತ್ತೀವಿ ಏನು ಮಾಡ್ತೀವಿ ಅದೇ ರೀತಿ ಅವು ಬೆಳ್ಕೊತ ಹೋಗ್ಬಿಡ್ತಾವೆ. ಸೊ ಅವು ಮುಗ್ಧವು, ಮುಗ್ಧ ಮನಸ್ಸು, ಅವಕ್ಕೇನೂ ಗೊತ್ತಿರಂಗಿಲ್ಲ. ಅವಕ್ಕೆ ಆಕಾರ ನಾವು ಕೊಡಬೇಕಾಗ್ತದೆ. ಹಿರಿಯರಾಗಿ ನಾವು ಮನೆಯಲ್ಲೇ ಇರ್ಬೋದಾಗಲಿ, ಅವ್ರ ಮುಂದೆ ಸ್ವಲ್ಪ ದೊಡ್ಡವರಾಗಿ ಶಾಲೆಗೆ ಹೋದಾಗ ಶಿಕ್ಷಕರಾಗಲಿ ಅಥವಾ ಅವ್ರ ಜೊತೆ ಇರುವ ಸ್ನೇಹಿತರಾಗಲಿ, ಎಲ್ಲರದ್ದು ರೋಲ್ ಬರ್ತದೆ. ಸಮಾಜದ ರೋಲ್ ಬರ್ತದೆ, ಸರ್ಕಾರದ ರೋಲ್ ಬರ್ತದೆ. ಸೊ ಅವರೆಲ್ಲರೂ ಸೇರಿನೇ ಅದನ್ನು ನಾವು ಮಾಡಬೇಕಾಗ್ತದೆ. ಸೊ ಒಬ್ಬರದೇ ರೋಲ್ ಅಂತಿರಲ್ಲ. ಮನೆಯಲ್ಲಿ ನಾವು ಅವರಿಗೆ ಒಂದು ವಾತಾವರಣವನ್ನು ಕೊಡಬೇಕು, ಒಳ್ಳೆಯ ವಾತಾವರಣ, ಅವರಿಗೆ ಮಾನಸಿಕವಾದಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಕೊಡಬೇಕು. ಅದನ್ನೇ ಶಾಲೆಯಲ್ಲೇನೋ ಅದೇ ರೀತಿ ಅದೇ ನಿಟ್ಟಿನಲ್ಲಿ ವರ್ಕೌಟ್ ಆಗಬೇಕು. ಸ್ನೇಹಿತರು ಏನಿರ್ತಾರೆ ಅವರು ಅದನ್ನೇ ಹೇಳ್ತಾ ಇರಬೇಕು. ಅದರೊಳಗೆ ಏನಾಗ್ತೈತಿ, ಮಾನಸಿಕವಾಗಿ ಅಭಿವೃದ್ಧಿ ಆಗ್ತೈತಿ. ಅಥವಾ ಏನೋ ಒಂದು ಕಷ್ಟ ಬಂದಾಗ ನಮಗೆ ಇವರೆಲ್ಲ ಅದಾರಪ್ಪ ಅಂತೇಳಿ ಅವ್ರ ಮುಂದೆ ಹೇಳ್ಕೋತಾರೆ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗ್ತೈತಿ, ಒತ್ತಡ ನಿಯಂತ್ರಣ ಮಾಡುವಂಥ ಒಂದು ಇದು ಬರ್ತೈತಿ. ಸೊ ಹಿಂಗಾಗಿ ದೈಹಿಕವಾಗಿ ನಾವು ವ್ಯಾಯಾಮ ಅಥವಾ ಮಾಡಿಸ್ಲಿ ಅಥವಾ ಏನೋ ಮಾಡಿಸಿದ್ರು ದೈಹಿಕವಾಗಿ ಆರೋಗ್ಯವನ್ನು ಬೆಳೆಸೋದ್ರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಬೆಳೆಸೋದು, ಪ್ಲಸ್ ನಾವು ಇಂಥದ್ದು ಏನನ್ನು ಬಂದ್ರೂ ಶಾಂತತೆಯನ್ನು ಇದನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳಿದ್ದು ನಾನು. ಧ್ಯಾನ,
0: ಧ್ಯಾನ, ಯೋಗ, ಪ್ರಾಣಾಯಾಮ,
1: ಅವರಿಗೆ ದೇವರ ಧ್ಯಾನ ಮಾಡೋದು ಕಲಿಸ್ರಿ, ದೇವರ ಭಜನೆ ಮಾಡೋದು ಕಲಿಸ್ರಿ, ಆ ಇದರೊಳಗೆ ನಿಟ್ಟಿನೊಳಗೆ ಹೋದ್ರೆ ಆ ಇದರಿಂದನೂ ಅವರ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಬಂತಂದ್ರೂ ಆ ಒತ್ತಡ ನಿಯಂತ್ರಣವನ್ನು ಮಾಡೋದು ಕಲಿತರು ಅಂದರೆ ಅವರ ಆರೋಗ್ಯ ಆಟೋಮೆಟಿಕ್ ಆಗಿ ಸುಧಾರಿಸ್ತದೆ. ಸೊ ಆ ನಿಟ್ಟಿನೊಳಗೂ ಕುಟುಂಬ ಆಗಲಿ, ಸ್ನೇಹಿತರಾಗಲಿ, ಶಾಲೆಯಲ್ಲಿ ಶಿಕ್ಷಕರು ಆಗಲಿ, ಅವ್ರ ಬೆಳವಣಿಗೆಯೊಳಗೆ ಯಾರ್ಯಾರು ರೋಲ್ ಬರ್ತದೆ ಅವ್ರದ್ದೆಲ್ಲಾರ್ದು ಮುಖ್ಯ ಪಾತ್ರ ವಹಿಸ್ತತ್ರಿ ಮೇಡಮ್. ಸಣ್ಣವರಿದ್ದಾಗಿಂದ ಬೆಳ್ಕೋತಾ ಬಂದಂಗಿಂದ. ಸೊ ಹೆಂಗೆ ಅವ್ರು ದೊಡ್ಡವ್ರು ಆಗ್ತಾ ಹೋಗ್ತಾರೆ, ಸಮಾಜದ ರೋಲನ್ನು ಅಷ್ಟೇ ಬರ್ತದೆ. ಸಮಾಜದ ಕಳಕಳಿ, ಸಮಾಜದೊಳಗೆ ಒಳ್ಳೆಯ ವಾತಾವರಣ ಇರಬೇಕು. ಮೇನ್ ಇರೋದು ನಮಗೆ ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು.
0: ಆದ್ರೆ ಇವತ್ತು ಇದೆಲ್ಲದರ ಕೊರತೆ ಇದೆ.
1: ಇವತ್ತು ಇದಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರ ಅಷ್ಟೇ ಹೊಣೆನಾ ಅಥವಾ ನಾವು ಹೊಣೆನಾ? ಯಾಕಂದ್ರೆ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಸ್ಪಂದಿಸದೆ ಹೊರತು, ಸಮಾಜ ಅದಕ್ಕೆ ಸ್ಪಂದಿಸದೆ ಹೊರತು ಏನನ್ನು ಸರ್ಕಾರ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಸಮಾಜದಲ್ಲಿ ನಾವು ನೋಡ್ತಿರು ಮೇಡಮ್, ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಉಗುಳ್ತಾರೆ, ಗುಟ್ಕಾ ತಿಂತಾರೆ. ಸೊ ಅದನ್ನೆಲ್ಲ ಮಕ್ಕಳು ನೋಡ್ತಾ ಬೆಳೆದ್ರೆ ಅವರಿಗೆ ಅದೇ ಜೀವನ ಏನಪ್ಪ ಇದೇ ಒಂದು ಮಾಡೋದೇನು ಅಂತೇಳಿ ಆ ನಿಟ್ಟಿನಲ್ಲಿ ಹೋಗುವಂತ ಒಂದು ಇದು ಬರಕ್ ಸ್ಟಾರ್ಟ್ ಆಗ್ತದೆ. ನಾವು ಕಸವನ್ನು ತಗೊಂಡ್ರೆ ಸಹಿತ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಕಸವನ್ನು ನೀವು ಕೂಡಿಕಿಡಿಸಿ ಮನೆ ಮನೆಗೆ ಗಾಡಿಗಳನ್ನು ಕಳಿಸ್ತಾ ಇದೆ. ಬಟ್ ಆದರೂ ನಾವ್ ಏನ್ ಮಾಡ್ತಾ ಇದೀವಿ, ರಸ್ತೆಯಲ್ಲಿ ಹೋಗಿದ್ದೀವಿ, ಹೊರಗಡೆ
0: ಸಿವಿಕ್ ಸೆನ್ಸ್ ಎಲ್ಲಿವರೆಗೂ ಸುಧಾರಣೆ
1: ಆಗೋದಿಲ್ಲ.
0: ಅಲ್ಲಿವರೆಗೂ
1: ಆರೋಗ್ಯವನ್ನ ನಾವು ಎಷ್ಟೇ ಸುಧಾರಣೆ ಮಾಡ್ಬೇಕಂದ್ರೂ ಆರೋಗ್ಯ ಇನ್ನೂ ನಮ್ದು ಕೆಡ್ತಾ ಹೋಗುತ್ತೆ ಹೊರತಾಗಿ ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್, ಇವೆಲ್ಲ ಆರೋಗ್ಯ ನಮ್ ಸರಿಯಾಗಿರ್ಬೇಕಂದ್ರೆ ಇವೆಲ್ಲ ಮೂಲಭೂತವಾದ ಇವುಗಳನ್ನ ನಾವು ಸರಿ ಮಾಡ್ಕೊಂಡ್ರೆ 90% ಆಫ್ ದಿ ಡಿಸೀಸಸ್ ಆಗಲಿ ನಮ್ದು ಆರೋಗ್ಯವನ್ನ ನಾವು ಅಲ್ಲೇ ಕಟ್ ಡೌನ್ ಮಾಡ್ಬಿಡುದು, ಏನೋ ನಮ್ದು ರೋಗಗಳು ಬರಲಿ. ಸೊ ಏನ್ ಅದನ್ನ ಮೀರಿನೂ ನಮ್ದು ಏನ ರೋಗಗಳು ಬಂದಿರ್ತದೆ ಅವಾಗ ವೈದ್ಯರ ರೋಲ್ ಬರ್ತೈತಿ. ಇದಕ್ಕೂ ಮುಂಚೆ ನಾವು ತಿನ್ನೋ ಊಟವನ್ನು ಸಹಿತ, ಈಗ ನಮ್ದು ರೈತರು ಬೆಳೀತಾ ಇದಾರೆ, ಅದು ಬೆಳೆದು ಆರ್ಗ್ಯಾನಿಕ್ ಆಗಿ ಬೆಳೆದು ಬೆಳೆ ಬರಲಿ ಇದು ಬರಲಿ ಅಂತೇಳಿ ಬೇಗ ಆಗಲಿ ಅಂತೇಳಿ ರಾಸಾಯನವನ್ನ ಸಿಕ್ಕಾಪಟ್ಟೆ ಬಳಸೋದ್ರಿಂದ ಅದು ಬೆಳೆಯುವ ಆಹಾರದಲ್ಲೂ ಸಹಿತ
0: ಕಲುಷಿತ
1: ಆಗಿಬಿಟ್ಟಿದೆ. ಸೊ ಹಿಂಗಾಗಿ ಇದೆಲ್ಲಾರದು ರೋಲ್ ಬರ್ತೈತಿ. ನಾವು ಉಣ್ಣುವ ಆಹಾರ ಆಗಲಿ, ಸೇವಿಸುವ ಗಾಳಿ, ಸೇವಿಸುವ ನೀರು, ಮತ್ತೆ ನಾವು ಇರುವಂತ ವಾತಾವರಣ ಸ್ವಚ್ಛತೆ ಅದು ಇರಲಿಲ್ಲ ಅಂದ್ರೆ ಆರೋಗ್ಯ ಕೆಟ್ಟ ಕೆಡ್ತದೆ. ಸೊ ಆರೋಗ್ಯ ಇದನ್ನೆಲ್ಲ ಮಾಡ್ಬೇಕಂದ್ರೆ ಈ ಬೇಸಿಕ್ ಅಂಕರ ನಾವು ಎಷ್ಟು ಮಾಡ್ಲೇಬೇಕಾಗ್ತದೆ. ಸಮಾಜ ಇದರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಒಳ್ಳೆಯ ಗಾಳಿ ನೀರು ಅದು ಪ್ರಯತ್ನ ಮಾಡ್ತಾ ಇದೆ, ಬಟ್ ಅದಕ್ಕೆ ಸಹಕಾರ ಬೇಕೇ. ಸೊ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಅದನ್ನ ಅಂಕರ್ ಮಾಡ್ತಾನೆ ಇದೆ. ಸೊ ಇದೆಲ್ಲಾರದು ರೋಲ್ ಮುಗಿದ ಮೇಲೆ ಅದಷ್ಟು ಮೀರಿನೂ ನಮಗೆ ರೋಗಗಳು ಬಂದಿದೆ ಅಂತಂದಾಗ
0: ನಮ್ಗೆ ಆಸ್ಪತ್ರೆ
1: ವೈದ್ಯರು ಅವಾಗ ಬೇಕಾಗ್ತದೆ.
0: ಅಂದ್ರೆ ಮುಖ್ಯವಾಗಿ ತಾವು ಹೇಳ್ತಾ ಇರೋದು ಇಲ್ಲಿ ನಮ್ಮ ವಾತಾವರಣ ನಮ್ಮ ಮನೆಯಿಂದನೇ ಶುರು ಆಗ್ತದೆ. ಅಲ್ಲೇನೆ ನಾವು ಉತ್ತಮವಾದ ಪರಿಸರ, ಉತ್ತಮ ಒಂದು ಸಂಸ್ಕಾರ, ಉತ್ತಮ ರೀತಿಯಲ್ಲಿ ಮನೆಯ ಪರಿಸ್ಥಿತಿ ಇತ್ತು ಅಂದಾಗ ನಮ್ಮ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬೆಳೀತಾರೆ. ಜೊತೆಗೆ ಸುತ್ತಮುತ್ತಲು ಇರುವಂತ ಶಾಲೆ ವಿದ್ಯಾರ್ಥಿಗಳು ನಮ್ಮ ಸಮಾಜ ಅದಕ್ಕೆ ಪೂರಕವಾಗಿದ್ರು ಅಂದ್ರೆ ಇನ್ನೂ ರೀತಿಯಲ್ಲಿ ಅವರದ್ದು ಅಭಿವೃದ್ಧಿ

0: ಆಗ್ತದೆ. ಇಲ್ಲಿ ಎಲ್ಲಾದರೂ ಒಂದು ಚೂರು ತೊಂದರೆ ಕಂಡು ಬಂದ್ರೆ ನಮಗೆ ವಿವಿಧ ರೀತಿಯ ತೊಂದರೆಗಳು ಕಾಡ್ಲಿಕ್ಕೆ ಶುರು ಆಗ್ತದೆ ಅಂತ ತಾವು ಹೇಳಿದ್ರಿ. ಡಾಕ್ಟರ್ ಶ್ರೀಕಂಠ ರಾಮನ್ಗೌಡ್ರೆ, ತಾವು ಇಷ್ಟೊತ್ತಿನವರೆಗೂ ನಮ್ಮ ಒಂದು ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ತಾವು ಬೆಳಕನ್ನು ಚೆಲ್ಲಿದಿರಿ. ನಮ್ಮ ಬರುವ ಕಾರ್ಯಕ್ರಮದಲ್ಲಿ ಅನಿವಾರ್ಯತೆ ಆದಾಗ, ಕಾಯಿಲೆ ಕಸಾಲೆಗಳು ಬಂದಾಗ, ಆಸ್ಪತ್ರೆ, ವೈದ್ಯರು, ಚಿಕಿತ್ಸೆ, ವೆಚ್ಚ, ಇದ್ರ ಬಗ್ಗೆ ನಾವು ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ, ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ಅನಂತ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆಕಾಶವಾಣಿ ಧಾರವಾಡ ಕೇಳುಗರೆ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಾನಸ ವೀಣೆ ಚಿತ್ರದ ಗೀತೆ ಹಾಡಿದ್ದಾರೆ ಕೆಜಿ ಯೇಸುದಾಸ್.

ಕಾಟ್ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಮರಳಿಗೂಡಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಬಿಟ್ಟು ಜೋಡಿ ಬಿಟ್ಟು ಪೂರೆಂದು ಹಾರೋಯ್ತು ಎಲ್ಲಿ ನನ್ನ ಗಿಳಿ ಮರೆಯು ಎಲ್ಲಿ ನನ್ನ ಗಿಳಿ ಮರೆಯು.
1: ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ 9:30 to 10:30 ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೊರಗಿನಿಂದ ಕರೆ ಮಾಡುವವರು STD ಸಂಖ್ಯೆ 0836, ಕರೆ ಮಾಡುವ ಸಂಖ್ಯೆಗಳು 244-3414, 244-3415 ಹಾಗೂ 244-3416 ಸಂಖ್ಯೆಗೆ ಕರೆ ಮಾಡಿ ಹೆಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय रईत बांधवरे, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416, STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 9:05:20. ಇನ್ನು ಮುಂದೆ ಕೇಳಿ ಸುಗಮ ಸಂಗೀತವನ್ನು. ರಾಜಶ್ರೀ ಜಿ ದೇಸಾಯಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಡಿಎಸ್ ಕರ್ಕಿಯವರ ರಚನೆ. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ಸತೀಶ್ ಎಸ್ ಗಚ್ಚಿ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಶ್ರೀ ಜಿ ದೇಸಾಯಿ ಅವರಿಂದ ಡಿಎಸ್ ಕರ್ಕಿಯವರ ರಚನೆ ಹಾಗೂ ಪುರಂದರದಾಸರ ಕೃತಿಯನ್ನು ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಸತೀಶ್ ಎಸ್ ಗಚ್ಚಿ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
4: ನಲ್ಮೆಯ ಕೇಳುಗರೆ, ಕನಕದಾಸರು ತಮ್ಮ ಕಾವ್ಯ ಕೀರ್ತನೆ ಮುಂಡಿಗೆಗಳಿಂದ ಕನ್ನಡ ಭಾಷೆಯನ್ನ ಸಿರಿವಂತಗೊಳಿಸಿದವರು. ವಚನ ಸಾಹಿತ್ಯ ಹೊರತುಪಡಿಸಿ 16ನೇ ಶತಮಾನದಲ್ಲಿ ಕನ್ನಡ ಭಾಷೆ ಶಿಷ್ಟ ಸಾಹಿತ್ಯವಾಗಿತ್ತು. ಜನಸಾಮಾನ್ಯರ ಭಾವನೆಗಳಿಗೆ ವಿಚಾರಗಳಿಗೆ ಆಸ್ಪದವೇ ಇರಲಿಲ್ಲ. ಅಂತಹ ಕ್ಲಿಷ್ಟ ಕಾಲದಲ್ಲಿ ಆಪದ್ ಬಾಂಧವನಾಗಿ ಅವತರಿಸಿದುದು ದಾಸ ಸಾಹಿತ್ಯ. ಸರಳ ಕನ್ನಡ ಭಾಷೆಯಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡಿಸುವ, ವೈಚಾರಿಕ ಚಿಂತನೆಗೆ ಹಚ್ಚುವ ಹರಿದಾಸರ ಕೃತಿಗಳು ಜನಸಾಮಾನ್ಯರು, ಅದರಲ್ಲೂ ವಿಶೇಷವಾಗಿ ತುಳಿತಕ್ಕೊಳಗಾದ ವರ್ಗದವರು ವೈಚಾರಿಕ ಕ್ರಾಂತಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಮೇಲೆದ್ದು ಬಂದು ಜೀವನದ ನಿಜದರ್ಶನ ಪಡೆಯಲು ಸಾಧ್ಯವಾಯಿತು.
5: ಅದರಲ್ಲೂ ವಿಶೇಷವಾಗಿ ಕನಕದಾಸರು ಹಳಗನ್ನಡಕ್ಕಿಂತ ವಿಭಿನ್ನವಾಗಿ ನಡುಗನ್ನಡದಲ್ಲಿ ತತ್ಸಮ ತದ್ಭವಗಳನ್ನು ಸಮ ಪ್ರಮಾಣದಲ್ಲಿ ಬಳಸಿ ಅವಿಸ್ಮರಣೀಯವಾದ ಅನುಭವಗಳನ್ನು, ಜಾಗೃತ ವಿಚಾರಗಳನ್ನು ಓದುಗರಿಗೆ ಕಟ್ಟಿಕೊಟ್ಟಿದ್ದಾರೆ. ಅಂತಹ ಧೀಮಂತ ಸಾಹಿತ್ಯದ ಅಧ್ಯಯನವೇ ಕನಕದೀಪ ಸರಣಿ. ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗಿದೋ ಸ್ವಾಗತ.
4: ಸುಸ್ವಾಗತ.
6: ಕನಕದಾಸರ ಕುರಿತು ತಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಅಂಕಣಕಾರ ಶ್ರೀನಿವಾಸ್ ವಾಡಪ್ಪೆ.
7: ಆತ್ಮೀಯ ಕೇಳುಗರೇ, ಇವತ್ತಿನ ಕನಕದೀಪ ಕಾರ್ಯಕ್ರಮದ ಅತಿಥಿ ಶ್ರೀನಿವಾಸ್ ವಾಡಪ್ಪೆಯವರು. ಗ್ರಂಥಾಲಯ ವಿಜ್ಞಾನಿಯಾದವರು, ಪತ್ರಿಕೋದ್ಯಮದೊಳಗೂ ಸಾಕಷ್ಟು ಕೆಲಸವನ್ನ ಮಾಡಿ ಬ್ಯಾಂಕ್ನೊಳಗ ಹಿರಿಯ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದವರು ಶ್ರೀನಿವಾಸ್ ವಾಡಪ್ಪೆಯವರು. ಶ್ರೀರಂಗರ ಕುರಿತು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಬರೆದಿದ್ದಾರೆ, ಅಂಕಣಗಳನ್ನ ಬರೆದಿದ್ದಾರೆ. ಅಂತಹ ಶ್ರೀನಿವಾಸ್ ವಾಡಪ್ಪೆಯವರನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್, ಸಮಾಜದ ಸಮಸ್ಯೆಗಳಿಗೆ ಮಾರ್ಗದರ್ಶನ ತೋರಿದವರು ಕನಕದಾಸರು. ಕೀರ್ತನೆಗಳಲ್ಲಿ ನಾವು ಕಾಣ್ತೀವಿ ಸಮಾಜದಲ್ಲಿ ಇರುವಂತಹ ಅಂಕುಡೊಂಕುಗಳನ್ನ ತಿದ್ದಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಸಮಾಜದ ನಿರ್ಮಾತೃ ಅವರು ಕೂಡ ಅಂತ ಹೇಳಬಹುದು.
8: ಹೌದು, ಖಂಡಿತ ಖಂಡಿತ. ಕನಕದಾಸರು ಭಕ್ತಿ ಮಾರ್ಗದ ಪರಂಪರೆಯಿಂದ ನಮ್ಮ ದಾಸ ಸಾಹಿತ್ಯಕ್ಕೆ ಬಹಳ ದೊಡ್ಡ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟ ಅಸಾಧಾರಣ ಸಂತ ಶ್ರೇಷ್ಠರು. ನಿಜವಾಗಿಯೂ ಈ ಭಕ್ತಿ ಮಾರ್ಗ ಎಂಬುದು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಅಂತಾರೆ. ಅಂದರೆ ನಯನಾರರು ಮತ್ತು ಆಳ್ವಾರರಿಂದ ಈ ಭಕ್ತಿ ಪಂಥ ಉದಯಿಸ್ತು. ಆದರೆ ಅದು ಹುಲಸಾಗಿ ಬೆಳೆದದ್ದು ಕರ್ನಾಟಕದಲ್ಲಿ. ಆ ಕರ್ನಾಟಕ

0: ಮಾರ್ಗದಲ್ಲಿ ಮೊದಲು ಶರಣರಿಂದ ಮುಂದೆ ದಾಸರಿಂದ. ದಾಸರು ಅನನ್ಯವಾಗಿ ಕೀರ್ತನೆಗಳನ್ನು ಹಾಡುವುದರಿಂದ ಜನಮಾನಸವನ್ನು ಗೆದೆಯೋದಕ್ಕೆ ಅವರಿಗೆ ಸಾಧ್ಯವಾಯಿತು. 16ನೇ ಶತಮಾನ ಕಾಲದಲ್ಲಿ ಭಕ್ತಿ ಸಾಹಿತ್ಯಕ್ಕೆ ಅತ್ಯಂತ ಉಜ್ವಲವಾಗಿರುವಂಥ ಕೃಷ್ಣದೇವರಾಯನ ಕಾಲವಾಗಿತ್ತು. ವಿಜಯನಗರದ ಸಾಮ್ರಾಜ್ಯ ಉತ್ಪ್ರಾಯ ಸ್ಥಿತಿಯಲ್ಲಿದ್ದಂಥ ಒಂದು ಕಾಲಘಟ್ಟ. ಅಲ್ಲಿ ಮಹಾನ್ ಯತಿಗಳಾಗಿದ್ದಂಥ ವ್ಯಾಸರಾಯರ ಜೊತೆಗೆ ಅನುಸಂಧಾನ ಮಾಡಿದವರು ಪುರಂದರದಾಸರು, ಅನೇಕ ದಾಸವರಣ್ಯರು ಆ ಕಾಲದಲ್ಲಿ ಇದ್ದರು. ಆ ಸಮಯದಲ್ಲಿ ಕನಕದಾಸರು ವಿಜಯನಗರದಲ್ಲಿ ತಮ್ಮ ಜೀವನವನ್ನು ಮೊಟ್ಟ ಮೊದಲು ಕಂಡುಕೊಂಡ್ರು. ಆದರೆ ನನಗೆ ಪ್ರಮುಖವಾಗಿ ಕಂಡದ್ದು ಅಂದರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಕನಕದಾಸರು ಮಾಡಿದ ಕೆಲಸ ಅತಿಶ್ರೇಷ್ಠವಾದದ್ದು. ಯಾಕಂದರೆ ಅವರಿಗೆ ಭಕ್ತಿಯ ಬಗ್ಗೆ ಅನನ್ಯವಾದ ಕಾಳಜಿ ಇದೆ. ಸಮಾಜವನ್ನು ಶುದ್ಧೀಕರಿಸಬೇಕು, ಸಮಾಜದಲ್ಲಿರುವಂಥ ಈ ಡಂಬಾಚಾರಗಳನ್ನು, ವಿಚಿತ್ರವಾದಂಥ ಪದ್ಧತಿಗಳನ್ನು ತೆಗೆದುಹಾಕಬೇಕು ಎಂಬುದರ ಸಲುವಾಗಿ ಅದು ಬಲವಾದ ನಂಬಿಕೆ ಇತ್ತು. ಭಕ್ತಿ ಅಂದರೆ ಸುಮ್ಮನೆ ತೋರಿಕೆಗಾಗಿ ಅದು ಇರಬೇಕಾದಂಥ ಭಕ್ತಿಯಲ್ಲ, ಭಾವಶುದ್ಧಿಯಿಂದ ಅಂತರಾಳದಿಂದ ಮನಸ್ಸಿನಲ್ಲಿ ದೇವರ ಬಗ್ಗೆ ಹುಟ್ಟುವ ಅನನ್ಯವಾದ ಪ್ರೀತಿ ಅದು ಪ್ರಪತ್ತಿ ಮಾರ್ಗವಾಗ್ತದೆ. ಆ ಪ್ರಪತ್ತಿ ಮಾರ್ಗವನ್ನು ಅನುಸಂಧಾನ ಮಾಡಿದವರಾದ್ರೆ ಶ್ರೇಷ್ಠಾತಿ ಶ್ರೇಷ್ಠರಲ್ಲಿ ಕನಕದಾಸರು. 98 ವರ್ಷಗಳ ದೀರ್ಘಾವಧಿಯ ಜೀವನದಲ್ಲಿಯೂ ಕೂಡ ಅವರು ಇಡೀ ಸಮಾಜವನ್ನು ತಿದ್ದುವುದರಲ್ಲೇನೆ ತಮ್ಮ ಜೀವನವನ್ನು ಸವಿಸಿದಂಥ ಮಹಾನುಭಾವರು. ಅವರು ಇಲ್ಲಿ ಕಾಗಿನೆಲೆಗೆ ಬಂದು ಬದುಕನ್ನು ಕಳೆಯಬೇಕಾದರೂ ಕೂಡ ಅದೇ ಮಾರ್ಗದಲ್ಲಿ ಅನುಸಂಧಾನ ಮಾಡಿ ತಮ್ಮ ಬದುಕನ್ನು ಸಾಧಿಸಿದವರು, ಬದುಕನ್ನು ಬಾಳಿದವರು. ಆ ಬದುಕು ಎಷ್ಟು ಸಾರ್ಥಕವಾದ ಬದುಕಿತ್ತಂದರೆ ಅವರ ಪ್ರತಿಯೊಂದು ಜೀವನದ ನಡೆ ನುಡಿಗಳಲ್ಲಿ ಅವರಲ್ಲಿ ಭಕ್ತಿ ಅದು ತನ್ನಷ್ಟಕ್ಕೆ ತಾನಾಗೆ ತೋರ್ಪಡಿಸುವಂಥ ಒಂದು ಭಕ್ತಿ ಮಾರ್ಗವನ್ನು ನಮ್ಮ ಮುಂದಿಟ್ಟರಲ್ಲ. ಅಂಥ ಮಹಾನುಭಾವರು ನೆನೆಯೋದೇ ನಮ್ಮ ಜೀವನದ ಪರಮ ಸಂತೋಷದ ಕೆಲಸ ಅಂತ ನಾನು ತಿಳ್ಕೊಂಡು.
1: ವಿಶ್ವ ವಂದನೀಯ ಕನಕದಾಸರ ಕುರಿತಂಗೆ ತಾವು ಇಷ್ಟೊತ್ತು ಮಾತನಾಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಇಷ್ಟವಾದ ಕನಕದಾಸರ ಕೀರ್ತನೆ ಯಾವುದು?
0: ಬದುಕಿದನು ಬದುಕಿದನು ಭವಯನಗೆ ಹಿಂಗಿತು, ಪದ್ಮನಾಭದ ಪಾದದೊಲುಮೆ ಎನಗಾಯಿತು, ಅಬ್ಬೊಬ್ಬ ಹಾಡು ಕೂಡ ನನಗೆ ಬಹಳ ಸೇರಿದಂತಹ ಒಂದು ಪದ್ಯ ಅದು.

0: ದೊಡ್ಡ ಹೊಟ್ಟೆಯ ಗೋನುಬೆನ್ನಿನ ಅಡ್ಡ ಮೋರೆಯ ಗಂಟು ಮೂಗಿನ
1: ದೊಡ್ಡ ಕೈ ಕಾಲುಗಳ ಉರಿದ ರೋಮ ಮೀಸೆಗಳ ಜಡ್ಡು ದೇಹದ ಗುಜ್ಜುಗೊರಲಿನ
0: ಗೆಡ್ಡ ರೂಪನ ಹರಕು ಗಡ್ಡದ ಹೆಡನಾದ ಕುರುಪಿತನದಲ್ಲಿ ದೃಪದಿ ವಿಷದಿಂದ ಹೇಗಿದೆ ನೋಡಿ ಕನಕದಾಸರ ಕಾವ್ಯ ರಚನೆಯ ವೈಶಿಷ್ಟ್ಯತೆ. ಹಳಗನ್ನಡದಿಂದ ವಿಭಿನ್ನವಾಗಿ ನಡುಗನ್ನಡವಾದರೂ ತಿರುಗನ್ನಡವಾಗಿ ಕನಕದಾಸರ ಕಾವ್ಯ ಪ್ರಭೆಯ ಬೆಳಕು ಹೇಗೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದೆ.
1: ಕನಕದಾಸರ ನಳಚರಿತೆ, ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ, ಈ ಕಾವ್ಯಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. ಕನಕದಾಸರ ಕಾವ್ಯ ಶ್ರೀಮಂತಿಕೆಯ ವೈಭವಕ್ಕೆ ಸಾಕ್ಷಿಯಾಗಿವೆ. ಇಲ್ಲಿ ಕನ್ನಡ ಭಾಷೆ ಸ್ವಂತಿಕೆಯಿಂದ ಕಂಗೊಳಿಸಿದರೂ ಮೂಲ ಸ್ವರೂಪದಲ್ಲಿ ಶತಮಾನಗಳಿಂದ ಮುಂದುವರಿದು ಬಂದ ಪಾರಂಪರಿಕ ಅವಿಚ್ಛಿನ್ನತೆಗೆ ಧಕ್ಕೆ ಬರದಂತೆ ಕಾವ್ಯದ ಸತ್ವವನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಕನಕದಾಸರು.
0: ನಳಚರಿತೆ ಕೃತಿಯು ವ್ಯಾಸಭಾರತದ ಉಪಕಥೆಯಾದರೂ ನಾವೀನ್ಯತೆ, ಸೃಜನಶೀಲತೆ, ಕಾವ್ಯದ ವ್ಯಂಗಮ ನೋಟ ತಾನೇ ತಾನಾಗಿರುವಂತೆ ನೋಡಿಕೊಂಡಿದ್ದಾರೆ ಕನಕದಾಸರು. ನಳದ ಮೈಂತೇರಿಬ್ಬರ ಸೌಂದರ್ಯ ವರ್ಣನೆ, ಪ್ರತ್ಯೇಕ ವಿರಹ ವೇದನೆಗಳನ್ನು ಬಹು ಅರ್ಥಗರ್ಭಿತವಾಗಿ ಸೆರೆ ಹಿಡಿದಿದ್ದಾರೆ ಇಲ್ಲಿ ಕನಕದಾಸರು.
1: ನಳದಮಯಂತಿಯರ ಅನುರೂಪ ಜೋಡಿಯನ್ನು ಬೇರ್ಪಡಿಸಲು ಪುಷ್ಕರನ ನೆರವು ಪಡೆದ ಇಂದ್ರನಿಲ್ಲಿ ಖಳನಾಯಕನಾಗಿ ಮಿಂಚಿದ್ದಾನೆ. ಜೂಜಿನಲ್ಲಿ ರಾಜ್ಯವನ್ನೆಲ್ಲ ಕಳೆದುಕೊಂಡ ನಳಮಹಾರಾಜ ಸತಿಯೊಡನೆ ಅಡವಿ ಸೇರುವಂತಾಗುತ್ತದೆ. ದಮಯಂತಿ ಅನುಭವಿಸಿದ ಕಷ್ಟಗಳು ಒಂದೆಡೆಯಾದರೆ ನಳನು ಕೂಡ ಸವಾಲುಗಳನ್ನು ಎದುರಿಸುವಂತಾಗುತ್ತದೆ.
0: ಶಾಪಗ್ರಸ್ತ ಕಾರ್ಕೋಟಕನಿಂದ ಕಚ್ಚಿಸಿಕೊಂಡ ನಳ ವಿಕಾರ ರೂಪ ತಾಳಿ ಬಾಹುಕನಾಗಿರುವ ಕಥೆಯನ್ನ ಈ ಕಾವ್ಯದಲ್ಲಿ ಚಿತ್ರಿಸಲಾಗಿದೆ. ದೊಡ್ಡ ಹೊಟ್ಟೆ, ಗೋನುಬೆನ್ನು, ಅಡ್ಡ ಮೋರೆ, ಗಂಟು ಮೂಗು, ದೊಡ್ಡ ಕೈಕಾಲು, ರೋಮಗಳೇ ಇಲ್ಲದ ಜಡ್ಡು ದೇಹ, ಗೆಡ್ಡ ರೂಪು, ಹರುಕು ಗಡ್ಡ, ಅಷ್ಟೇ ಅಲ್ಲದೆ ಹೆಡ್ಡನೂ ಬೇರೆ. ಹೀಗೆ ನಳನ ವಿಕೃತ ರೂಪವನ್ನ ಕನಕದಾಸರು ವರ್ಣಿಸುತ್ತಾರೆ.
1: ಈ ಸಮಯದಲ್ಲಿ ಋತುಪರ್ಣನ ರಾಜ್ಯದಲ್ಲಿ ದಮಯಂತಿ

0: ಸೀತೆಯೊಡನೆ ಮಿಲನವಾಗಿ ಜಗನ್ಮೋಹನ ಪಕ್ಷಿಯಿಂದ ಶಾಪ ಕಳೆದು ಮೊದಲಿನ ಸುಂದರ ರೂಪ ಧರಿಸುತ್ತಾನೆ ನಳ. ಹೀಗೆ ಸುಖಾಂತ್ಯವಾಗಿ ನಳದಮಯಂತಿಯರ ಆದರ್ಶ ದಾಂಪತ್ಯದ ಅನುರೂಪ ಆದರ್ಶವನ್ನು ಕಾವ್ಯದ ಮೂಲಕ ಪ್ರಚುರಪಡಿಸುತ್ತಾರೆ ಕನಕದಾಸರು.
1: ಕನಕದಾಸರ ಒಂದು ಕೀರ್ತನೆ ಹೀಗಿದೆ: ಬೇಡ ಬೇಡ ಎಲೆಲೆ ದುರಿತಗಳಿರ, ನಮ್ಮ ಬಾಡದಾಧಿಪನ ಕಿಂಕರನ ಕೂಡ ತೊಡರು.

0: ಈ ಗೀತೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
1: ಕನಕದಾಸರ ಬೇಡ ಬೇಡ ಎಲೆಲೆ ದುರಿತಗಳಿರ ಈ ಕೀರ್ತನೆಯು ಭಕ್ತಿಯ ಆಂತರಿಕ ಶಕ್ತಿಯನ್ನು, ದೈವ ಭಕ್ತಿಯ ಆತ್ಮವಿಶ್ವಾಸವನ್ನು ಮತ್ತು ಅಧರ್ಮದ ವಿರುದ್ಧದ ಧಾರ್ಮಿಕ ನೈತಿಕ ಪ್ರತಿರೋಧವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ವ್ಯಕ್ತಪಡಿಸುವ ಕೀರ್ತನೆಯಾಗಿದೆ. ಕೀರ್ತನೆಯ ಆರಂಭದಲ್ಲಿಯೇ ಬೇಡ ಬೇಡ ಎಲೆಲೆ ದುರಿತಗಳಿರ ಎಂಬ ಈ ಧ್ವನಿ ದುಷ್ಟಶಕ್ತಿಗಳ ವಿರುದ್ಧದ ತೀವ್ರ ನಿರಾಕರಣೆಯ ಸಂಕೇತವಾಗಿದೆ. ಇಲ್ಲಿ ದುರಿತಗಳು ಎಂಬುದು ಕೇವಲ ಪಾಪ, ಕೆಟ್ಟ ಗುಣ, ಅಜ್ಞಾನ, ಲೋಭ, ಮೋಹ, ಅಹಂಕಾರ ಅಥವಾ ದುಃಖಗಳನ್ನಷ್ಟೇ ಸೂಚಿಸುವುದಿಲ್ಲ. ಅದು ಅಜ್ಞಾನ, ಅಹಂಕಾರ, ಅಧರ್ಮ, ಮಾಯೆ ಮತ್ತು ಮಾನವ ಜೀವನವನ್ನು ಸಂಕೋಲೆಯಲ್ಲಿಡುವ ಎಲ್ಲ ವಿಧದ ನೈತಿಕ ದೌರ್ಬಲ್ಯಗಳ ಸಂಕೇತವಾಗಿದೆ. ನಮ್ಮ ಬಾಡದ ದೀಪನ ಕಿಂಕರನ ಕೂಡು ತೊಡರು ಎಂಬ ಸಾಲಿನಲ್ಲಿ ಭಕ್ತನ ಆತ್ಮವಿಶ್ವಾಸವು ನಷ್ಟವಾಗುತ್ತದೆ. ಭಕ್ತನು ತಾನು ದೇವರ ಸೇವಕನೆಂಬ ಅರಿವಿನ ಮೂಲಕ ಭಯವಿಲ್ಲದ ಸ್ಥಿತಿಯನ್ನು ಸಾಧಿಸುತ್ತಾನೆ. ಈ ದೃಷ್ಟಿಯಲ್ಲಿ ಭಕ್ತಿ ಕೇವಲ ಭಾವನಾತ್ಮಕ ಸಮರ್ಪಣೆಯಲ್ಲ, ಅದು ಅಸ್ತಿತ್ವಾತ್ಮಕ ಧೈರ್ಯದ ಮೂಲವಾಗಿದೆ. ಕನಕದಾಸರು ಈ ಕೀರ್ತನೆಯಲ್ಲಿ ರೂಪಕಗಳ ಮೂಲಕ ದಾರ್ಶನಿಕ ತತ್ವವನ್ನು ಕಟ್ಟಿಕೊಡುತ್ತಾರೆ. ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ ಹೋರಿ ಹೊದುಕುಳಿಗೊಂಡು ಗೆಲ್ಲಬಲ್ಲುದೆ ಎಂಬ ಈ ಸಾಲುಗಳಲ್ಲಿ ಸಿಂಹ ಮತ್ತು ಆನೆಯ ರೂಪಕಗಳನ್ನು ಬಳಸಲಾಗಿದೆ. ಇಲ್ಲಿ ದುರ್ಬಲ ಶಕ್ತಿಗಳು ಪ್ರಬಲ ಶಕ್ತಿಗಳನ್ನು ಜಯಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವಿದೆ. ಹೋರಿ ಹೊದುಕುಳಿ ಎಂಬ ರೂಪಕ ಸಣ್ಣತನ, ಕುತಂತ್ರ ಮತ್ತು ಅಸಹಾಯಕತೆಯನ್ನು ಸೂಚಿಸಿದರೆ ವಜ್ರದ ಮೃಗೇಂದ್ರ ಮಹಾಶಕ್ತಿ, ಧರ್ಮ ಮತ್ತು ದೈವತ್ವದ ಸಂಕೇತವಾಗಿದೆ. ಈ ರೂಪಕಗಳ ಮೂಲಕ ಕನಕದಾಸರು ಧರ್ಮದ ಪರಮೋನ್ನತ ಸ್ಥಿತಿಯನ್ನು ಪ್ರತಿಪಾದಿಸುತ್ತಾರೆ. ಧರ್ಮದ ಆಧಾರದ ಮೇಲೆ ನಿಂತಿರುವ ಭಕ್ತನನ್ನು ಅಧರ್ಮವು ಎಂದಿಗೂ ಜಯಿಸಲಾರುವುದು ಎಂಬುದು ಇಲ್ಲಿ ವ್ಯಕ್ತವಾಗುತ್ತದೆ. ಭೂರೀಭೂತಗಳೇ, ಭೂಸತಿಯ ಕಾಂತನ ನಾಮಧಾರಿಗಳ ತೊಡರು, ನಿಮಗಳ ಬಡದು ನಾನರಿವೆ ಎಂಬ ಸಾಲುಗಳಲ್ಲಿ ನಾಮಸ್ಮರಣೆಯ ತತ್ವ ಅತ್ಯಂತ ಪ್ರಮುಖವಾಗಿ ಮೂಡಿಬರುತ್ತದೆ. ಭೂಸತಿಯ ಕಾಂತ ಎಂದರೆ ವಿಷ್ಣು ಅಥವಾ ಶ್ರೀಹರಿ. ಅವನ ನಾಮವನ್ನು ಧರಿಸಿದವರ ಮೇಲೆ ಯಾವುದೇ ದುಷ್ಟಶಕ್ತಿ ಪ್ರಭಾವ ಬೀರುವುದಿಲ್ಲ ಎಂಬ ವಿಶ್ವಾಸವನ್ನು ಕನಕದಾಸರು ವ್ಯಕ್ತಪಡಿಸುತ್ತಾರೆ. ಇದು ದಾಸ ಸಾಹಿತ್ಯದ ಪ್ರಮುಖ ತತ್ವವಾದ ನಾಮ ಮಹಿಮೆಯ ಪರಿಕಲ್ಪ

0: ಕಲ್ಪನೆಗೆ ಸಂಬಂಧಿಸಿದೆ. ಮೇಣ ದಹಿಕೋಟಿ ದಳ್ಳುರಿಯ ಗರುಡನ ಕೂಡ ತಾಣ ದಿಂ ಕಾದಿ ಜಯಿಸುವುದೇ ಹೇಳ ಎಂಬ ಸಾಲುಗಳಲ್ಲಿ ಕನಕದಾಸರು ಮತ್ತೊಂದು ಗಾಢ ರೂಪಕವನ್ನು ಬಳಸುತ್ತಾರೆ. ಮೇಣ ಬೆಂಕಿಯ ಮುಂದೆ ಕರಗುವಂತೆ ದುಷ್ಟಶಕ್ತಿಗಳು ದೈವ ಶಕ್ತಿಯ ಮುಂದೆ ಅಶಕ್ತವಾಗುತ್ತವೆ. ಗರುಡ ವಿಷ್ಣುವಿನ ವಾಹನವಾಗಿರುವುದರಿಂದ ಅದು ದೈವಿಕ ರಕ್ಷಣೆಯ ಸಂಕೇತವಾಗಿದೆ. ಇಲ್ಲಿ ಗರುಡನು ಜ್ಞಾನ ಮತ್ತು ಜ್ಞಾನದ ರೂಪಕವೂ ಆಗಿದ್ದಾನೆ. ಅಜ್ಞಾನ ಮತ್ತು ಅಧರ್ಮವು ಜ್ಞಾನ ಪ್ರಕಾಶದ ಮುಂದೆ ಉಳಿಯಲಾರವು ಎಂಬ ತತ್ವ ಇಲ್ಲಿ ಅಡಕವಾಗಿದೆ. ಶೋಣಿಯೋಳು ಕ್ಷೀಣ ದೈವ ಬ್ರಹ್ಮಾಂಡ ಕೋಟಿಗಳು ದಾನವಾರಿಯ ದಾಸಗಳ ಒಡವು ಎಂಬ ಈ ಸಾಲುಗಳಲ್ಲಿ ಲೋಕದ ಎಲ್ಲ ಅಸ್ಥಿರ ಶಕ್ತಿಗಳು ಕೊನೆಯಲ್ಲಿ ದೈವ ಶಕ್ತಿಗೆ ಅಧೀನವಾಗುತ್ತವೆ ಎಂಬ ವೈಷ್ಣವ ದರ್ಶನ ವ್ಯಕ್ತವಾಗುತ್ತದೆ. ಕ್ಷೀಣ ದೈವ ಎಂಬ ಪದ ಮಾನವ ಜೀವನದ ನಶ್ವರತೆಯನ್ನು ಸೂಚಿಸುತ್ತದೆ. ಜಗತ್ತಿನ ಎಲ್ಲ ಅಧಿಕಾರಗಳು ಸಾಮ್ರಾಜ್ಯಗಳು ಮತ್ತು ಅಹಂಕಾರಗಳು ಕೊನೆಯಲ್ಲಿ ಪರಬ್ರಹ್ಮನ ಮುಂದೆ ಲೀನವಾಗುತ್ತವೆ ಎಂಬ ದಾರ್ಶನಿಕ ಸಂದೇಶ ಇಲ್ಲಿ ಕಾಣಿಸುತ್ತದೆ. ಕೊನೆಯ ಚರಣದಲ್ಲಿ ಹುಲಿಯ ಮೀಸೆಯ ಪಾಶವಿಡಿದು ಗೋವತ್ಸಗಳು ನಲಿದು ವಿಯಾಲೆಯ ನಾಡುವೆವೆ ಹೇಳ ಎಂಬ ರೂಪಕ ಬಹಳ ವ್ಯಂಗ್ಯಾತ್ಮಕವಾಗಿದೆ. ಗೋವತ್ಸಗಳು ಹುಲಿಯನ್ನು ಆಟವಾಡಿಸುವುದು ಅಸಾಧ್ಯ ಎಂಬಂತೆ ದುಷ್ಟಶಕ್ತಿಗಳು ದೈವ ಭಕ್ತರನ್ನು ಜಯಿಸುವುದು ಅಸಾಧ್ಯ ಎಂಬ ಅರ್ಥವನ್ನು ಇಲ್ಲಿ ಕಟ್ಟಿಕೊಡಲಾಗಿದೆ. ಇದು ಭಕ್ತನ ಆಂತರಿಕ ಶಕ್ತಿಯನ್ನು ಮಹಿಮೆಗೊಳಪಡಿಸುವ ರೂಪಕವಾಗಿದೆ. ಕಲಿ ಬಾಡದಾದಿಕೇಶವರಾಯ ಚಕ್ರದಲ್ಲಿ ತಲೆಗಳನ್ನು ಚೆಂಡಾಡಿಸುವ ಕಾಣೋ ಬೇಡ ಎಂಬ ಅಂತಿಮ ಸಾಲುಗಳಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರವು ಅಧರ್ಮ ನಾಶಕ ಶಕ್ತಿಯ ಸಂಕೇತವಾಗಿ ಮೂಡಿಬರುತ್ತದೆ. ಕಲಿಬಾಡ ಎಂಬುದು ಕಲಿಯುಗದ ಅಧರ್ಮ ಮತ್ತು ಅರಾಜಕತೆಯನ್ನು ಸೂಚಿಸುತ್ತದೆ. ಆದಿಕೇಶವರಾಯನ ಚಕ್ರವು ಇಲ್ಲಿ ಕೇವಲ ಪೌರಾಣಿಕ ಆಯುಧವಲ್ಲ, ಇದು ನೈತಿಕ ನ್ಯಾಯದ ಪ್ರತೀಕವಾಗಿದೆ. ಅಧರ್ಮದ ತಲೆಗಳನ್ನು ಚೆಂಡಿನಂತೆ ಆಡಿಸುವ ರೂಪಕವು ಧರ್ಮದ ಅಂತಿಮ ವಿಜಯವನ್ನು ಘೋಷಿಸುತ್ತದೆ. ಈ ಕೀರ್ತನೆಯ ಸಂದೇಶ ಇಂದಿಗೂ ಬಹಳ ಮಹತ್ವಪೂರ್ಣವಾಗಿದೆ. ಸಮಾಜದಲ್ಲಿ ಲೋಭ, ಸ್ವಾರ್ಥ, ದ್ವೇಷ, ಅನ್ಯಾಯ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕನಕದಾಸರ ಈ ಸಂದೇಶ ಮಾನವನಿಗೆ ನೈತಿಕ ದಾರಿದೀಪವಾಗಿದೆ.
1: ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
2: ತ್ರಿವೇಣಿ ಬೆಟಗೇರಿ.
1: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್. ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.
5: ಆಕಾಶವಾಣಿ ಧಾರವಾಡ.
6: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
7: ಆರ್ಬಿಐ ಹೇಳುತ್ತೆ,
8: ಜಾಣರಾಗಿರಿ ಜಾಗರೂಕರಾಗಿರಿ.
9: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
10: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೆ ಹೆಲ್ದಿ ಕಾಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ.
9: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ ಜೋ ಕಿ 23 ಅಪ್ರೈಲ್ ಸೆ 23 ಮೈ ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिके नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे अडवांस्ड टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशन्स वरेगे यावदेरली प्रति हार्ट अन्नु नोडिकोळ्ळुत्तेवे। नारायणा हेल्थ सिटी बेंगलुरु कॉल 1-800-309-0309। टेक केयर।
2: ಹಲೋ ನಂದನಾ, ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಈ ಮೊದಲ ಕರೆ ಯಾರ್ದು ನೋಡೋಣಂತ. ಹಲೋ
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
3: ನಾನು ನವನಗರದಿಂದ ಸುಮನ್ ಅಂತ ಮಾತಾಡೋದ್ರಿ ಮೇಡಮ್.
2: ಸುಮನ್ ಅವರು, ಸುಮನ್ ಅವರಿಗೆ ಹಲೋ ನಂದನಾ ಕಾರ್ಯಕ್ರಮಕ್ಕೆ ಕರೆ ಸಿಕ್ಬಿಡ್ತು.
3: ಹೌನ್ರಿ ಮೇಡಮ್, ಖುಷಿ ಆಗಾದ್ರಿ ಮೇಡಮ್.
2: ಈ ಖುಷಿಯೊಳಗೆ ಯಾವ ಗೀತೆ ಕೇಳ್ಬೇಕಂತ ಹೇಳಿ ಅನಿಸ್ತಾ ಇದೆ ನಿಮ್ಗ?
3: ನನಗೆ ನಂದನ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗಿದ್ದ ಇದನ್ನಾಗ್ಬಿಟ್ಟೈತ್ರಿ
2: ಖುಷಿ.
3: ಮೀರಾ ಮಹಾದವ ರಾಘವ ಪಿಕ್ಚರ್ ಇಂದ ವಸಂತ ವಸಂತ ಚಿತ್ರ ಗೀತೆ ಬೇಕಾಯ್ತ್ರಿ. ಮೀರಾ ವಸಂತ ಬಂದಂಗ ಆಗೈತ್ರಿ ನಮಗೆ.
2: ಅಷ್ಟ ಖುಷಿ ಆಯ್ತಲ್ಲ.
3: ಹೌನ್ರಿ, ನಾವು ಸಣ್ಣವರಿದ್ದಾಗ ಕೇಳ್ತಿದ್ದೀರಿ ಮೇಡಮ್.
2: ಎಲ್ಲರ ಖುಷಿಗೋಸ್ಕರ ಈಗ ಮತ್ತೆ ನಂದನ ಪ್ರಾರಂಭ ಆಯ್ತಲ್ಲ. ಈಗ ನಿಮ್ಮ ಎಲ್ಲರಿಗೋಸ್ಕರ ಗೀತೆ ಪ್ರಸಾರ ಆಗ್ತದ. ವಸಂತ ವಸಂತ ಬೇಕಂದ್ರಲ್ಲ.
3: ಎಲ್ಲ ಕಾರ್ಯಕ್ರಮ ಚಲೋ ಬರಾತವ್ರಿ ಮೇಡಮ್.
2: ನೀವು ಕೇಳಿರೋ ಗೀತೆನ ಪ್ರಸಾರ ಮಾಡ್ತೀವಿ. ವಸಂತ ವಸಂತ ಅದು ಬರ್ತೆ. ಈಗ ನಾನು ಹಾಕ್ತೀನಿ ಆ ಗೀತೆ ನೋಡೋಣಂತ. ಹ್ಞೂ, ಕರೆ ಮಾಡಿದ್ದು ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.

0: ಹಲೋ
1: ಹಲೋ
0: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
1: ನಾವು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಪಟ್ಯ ಕಿವಿ ಗ್ರಾಮದಿಂದ ಮಾತಾಡ್ತಾ ಇರೋದು ಮೇಡಮ್.
0: ತಮ್ಮ ಹೆಸರು?
1: ಪರಮೇಶ್ವರ್ ಅಂತ ಹೇಳ್ರಿ.
0: ಪರಮೇಶ್ವರ್ ಅವರು?
1: ಹ್ಞೂ ರೀ. ಆರಾಮಿದ್ದಾರೆ ಮೇಡಮ್?
0: ಆರಾಮಿದ್ದೀವ್ರಿ. ಪರಮೇಶ್ವರ್ ಅವರಿಗೆ ಹೊಸ ನಂದನ ಕಾರ್ಯಕ್ರಮ ಚಾಲು ಮಾಡೀವಿ, ಹೆಂಗ ಅನಿಸ್ತು ನಿಮ್ಗೆ?
1: ಸೂಪರ್ ಆಗಿ ಕಾರ್ಯಕ್ರಮ ಮೂಡಿ ಬರೋದ್ರ ಮೇಡಮ್.
0: ಕೇಳ್ತಾ ಇದ್ದೀರಿ?
1: ಹ್ಞೂ ರೀ. ನಾವು ಹೆಚ್ಚಾನ ಹೆಚ್ಚ ಏನು ಮಾಡ್ತೇವೆ ಅಂದ್ರೆ ರೀ,
0: ಹ್ಞೂ,
1: ಎಲ್ಲ ಕಾರ್ಯಕ್ರಮ ಆಲ್ಮೋಸ್ಟ್ ಆಲ್ ಈ ಬೆಳಿಗ್ಗೆ ನಾವು ಅರ್ಪಣ ಇದು ಭಕ್ತಿಗೀತೆ ಕಾರ್ಯಕ್ರಮ ಬರ್ತಾವಲ್ರಿ, ಅಲ್ಲಿಂದ ಹಿಡ್ಕೊಂಡು ಕೃಷ್ಣರಂಗ ಒಳ್ಳೆ ಹೊಟ್ಟ ನಾಟಕ ಅಲ್ಲಿ ಮಠನು ಎಲ್ಲ ರೇಡಿಯೋ ಆಣ ಇರ್ತದ್ರಿ ನಮ್ದು.
0: ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಿಮ್ಮ ರೇಡಿಯೋ ಚಾಲು ಇರ್ತದೆ.
1: ಹ್ಞೂನ್ರಿ.
0: ಈಗ ಪರಮೇಶ್ವರ ಅವ್ರಿಗೆ ಯಾವ ಗೀತೆ ಕೇಳಬೇಕು?
1: ಇವತ್ತರಿ ಇದು ಕೇರಳದ ಸಿಂಹ ಫಿಲಮ್ ಇಂದ ರೀ.
0: ಹ್ಞೂ.
1: ಅದ ವಿಶ್ವ ತಾಯಂದಿರ ದಿನಾಚರಣೆ ದಿನ ಹತ್ಬೇಕಂತೇಳಿ ಬಾಳ ಕಷ್ಟಪಟ್ಟಿನ್ರಿ, ಅವತ್ ಹತ್ಲಿಲ್ಲ. ನಮ್ ತಾಯಿಗೋಸ್ಕರ ಕೇರಳದ ಸಿಂಹ ಫಿಲಮ್ ಇಂದ
0: ಅಮ್ಮ ನೀನು,
1: ಅಮ್ಮ ನೀನು ನಮಗಾಗಿ
0: ಈ ಗೀತೆ ಬೇಕಾ?
1: ಸಾವಿರ ವರ್ಷ ಸುಖವಾಗಿ ಬಾಳಲೇ ಬೇಕು ಈ ಮನೆ ಬೆಳಕಾಗಿ.
0: ಆಯ್ತು ಪರಮೇಶ್ವರರೇ, ನಿಮ್ ತರಾನೇ ನಾವು ಎಲ್ಲರೂ ಅಮ್ಮಗೋಸ್ಕರ ಈ ಗೀತೆನ ಕೇಳೋಣಂತ ಕರೆ ಮಾಡಿದೆ. ಧನ್ಯವಾದ, ನಮಸ್ಕಾರ.
1: ಎಲ್ಲ ಅಮ್ಮಂದಿರಿಗೋಸ್ಕರ ಈ ಹಾಡು ಮೇಡಮ್.
0: ಎಲ್ಲರಿಗೋಸ್ಕರ.
1: ಹ್ಞೂ
0: ನಮಸ್ತೆ.
1: ಓಕೆ, ಥ್ಯಾಂಕ್ ಯು.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.

0: ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಮುಂದಿನ ಕರೆ ಯಾರ್ದು ನೋಡೋಣಂತ. ಹಲೋ,
3: ಹಲೋ.
2: ಹಾಂ, ಹಲೋ, ನಮಸ್ಕಾರ. ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು?

0: ಮುಂದಿನ ಕರೆ ಯಾರ್ದು ನೋಡೋಣಂತ. ಹಲೋ.
1: ಹಲೋ,
0: ಹಾ ಹಲೋ, ನಮಸ್ಕಾರ. ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು?
1: ನಾವು ಹಳೆಯಪ್ಪಳಿಯಿಂದ ಅಂಜನಾ ಅಂತ ಮೇಡಮ್ ಅವರೇ.
0: ಅಂಜನಾ ಅವರು.
1: ಹ್ಞೂ ರೀ.
0: ಅಂಜನಾ ಅವರು, ಕಾರ್ಯಕ್ರಮ ಕೇಳ್ತಾ ಇರ್ತೀರಿ?
1: ಹಾ ಕೇಳ್ತೀರಿ ಮೇಡಮ್ ಅವ್ರೆ, ಎಲ್ಲ ಕಾರ್ಯಕ್ರಮ ಕೇಳ್ತೀರಿ. ಭಾಳ ಚಲೋ ಬರ್ತಾವ್ರಿ ಕಾರ್ಯಕ್ರಮ.
0: ಈ ಹಲೋ ನಂದನ ಪ್ರಾರಂಭ ಮಾಡೀವಿ, ಹೆಂಗ ಅನಸ್ತ ನಿಮ್ಗ?
1: ಭಾಳ ಚಲೋ ಐತ್ರಿ ಮೇಡಮ್ ಅವ್ರ ಕಾರ್ಯಕ್ರಮ.
0: ಇವತ್ತೀಗ ನಂದನ ಕಾರ್ಯಕ್ರಮದಾಗ ಯಾವ ಗೀತೆ ಬೇಕು ಅಂತ ಕರೆ ಮಾಡಿರಿ?
1: ಚಿತ್ರದಿಂದ ಹಾಡಿದ್ದು ಬಿಡೇನು ನಿನ್ನ ಪಾದ.
0: ನಾನಿನ್ನ ಬಿಡಲಾರೆ. ಆ ಗೀತೆ ಯಾಕೆ ಆ ಗೀತೆ ಯಾಕೆ ಬೇಕು ಅಂತ ನಿಮ್ಗ?
1: ಅದು ಇವತ್ತು ಗುರುವಾರ ಇದೆ ಅಲ್ರಿ ಮೇಡಮ್ ಅವರ ರಾಘವೇಂದ್ರಂದು, ಹಾಡು ಚೆನ್ನಾಗಿದೆ ಅದು.
0: ನಾನಿನ್ನ ಬಿಡಲಾರೆ, ಒಂದ್ ನಿಮಿಷ. ಮತ್ತೆ ಯಾವ ಕಾರ್ಯಕ್ರಮ ಇಷ್ಟಪಟ್ಟು ಕೇಳ್ತಾ ಇರ್ತೀರಿ?
1: ಅಲೋ ಅದಿಲ್ಲ ಸರ್.
0: ಹ್ಮ್
1: ಕರೆಗೊಂದು ಗೀತೆ.
0: ಹ್ಮ್
1: ಎಲ್ಲಾ ಕಾರ್ಯಕ್ರಮ ಚಲೋ ನೀರ್ ಬರ್ತಾವ್ರಿ ಮೇಡಮ್. ಈಗ ಇದು ಯಾವ್ದೋ ಕಾರ್ಯಕ್ರಮ ಮಿಸ್ ಆಗ್ಬಿಟ್ಟಿದೆ.
0: ಯಾವ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡ್ರಿ?
1: ಹ್ಞೂ ರೀ ಮೇಡಮ್ ಅವರ.
0: ಯಾವ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡ್ರಿ ಈಗ? ಹಲೋ. ನಾನಿನ್ನ ಬಿಡಲಾರೆ ಗೀತೆನ ಕೇಳಿದ್ರು ಚಿತ್ರದ ಗೀತೆ, ನನ್ಗೆ ಆ ಗೀತೆ ಸಿಗ್ತಾ ಇಲ್ಲ, ಇನ್ನೊಂದು ಕರೆ ತಗೊಳ್ಳಂತ. ಹಲೋ
1: ಹಲೋ,
0: ನಮಸ್ಕಾರ. ಯಾರು ಮಾತಾಡೋದು?
2: ನಾವು ಸಂಪಾದಿಂದ ಮಾತಾಡಿದ್ರಿ ಮೇಡಮ್.
0: ಹ್ಮ್ ತಮ್ಮ ಹೆಸರು?
2: ಚಂಪಾವತಿ ಚಿಗಡಿರಿ, ತಾಯಿ ಮಧ್ಯದಲ್ಲಿ ಹಾಕ್ರಲ್ಲ.
0: ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
2: ಚಂಪಾವತಿ ಚಿಗಡಿರಿ.
0: ಚಂಪಾವತಿ ಅವರು?
2: ಹೌನ್ರಿ.
0: ಚಂಪಾವತಿ ಅವರಿಗೆ ಕರೆ ಸಿಗ್ತಾ ಇರ್ತದ?
2: ಇಲ್ರಿ, ಬಾಜು ಸಾಗಿದ್ರೆ ಹಾಕಿದ್ರೆ ಮೇಡಮ್ ರೀ, ತಾಯಿ ಮಜ್ಲಲ್ಲಿ ಹಾಕ್ತಿರ್ಲ.
0: ಹ್ಮ್ ಹಾಕೊಂಡಂತ ನಿಮ್ಗೆ ಕರೆ ಇವತ್ತು ಸಿಕ್ತಾವ, ಭಾಳ ದಿನ ಆಯ್ತು ಅಂತ.
2: ಹೌದ್ರಿ, ಬಾಳ ಸಂತೋಷ ಆಗೈತೆ ನನಗೆ ಕರೆ ಸಿಕ್ಕಿದ್ರಿ.
0: ಹೌದಾ, ಹೇಳ್ರಲ್ಲ ಮಾತಾಡ್ರಿ.
2: ಮಾತಾಡನ್ರಿ. ಮತ್ತೆ ನಿಮ್ಮ ರೇಡಿಯೋ ಕಾರ್ಯಕ್ರಮಕ್ಕೆ ಬಾಳ ಸಂತೋಷ ಆಗತ್ತೆ. ನಾವು ರೇಡಿಯೋ ಬಿಟ್ಟು ಸರ್ದಾರ ಮುನ್ನ ಇಲ್ರಿ.
0: ಹ್ಮ್ ಕೇಳ್ತಾ ಇರ್ತೀರಿ
2: ಏನ್ರಿ?
0: ಕೇಳ್ತಾ ಇರ್ತೀರಿ ಎಲ್ಲ ಕಾರ್ಯಕ್ರಮ?
2: ಎಲ್ಲಾ ಕಾರ್ಯಕ್ರಮ ಕೇಳ್ತೇವ್ರಿ, ರೇಡಿಯೋ ಬಿಟ್ಟು ಕೆಲಸ ಇಲ್ರಿ.
0: ಹ್ಮ್ ತಾಯಿಯ ಮಡಿಲಲ್ಲಿ.
2: ಹೌನ್ರಿ.
0: ಯಾಕೆ ಯಾರು ಕೇಳಿದ ಗೀತೆ ಪಟ್ನ ನನ್ನ ಕೈ ಸಿಗ್ತಾ ಇಲ್ಲ ಅಂತ ವಿಚಾರ ಮಾಡ್ಲಿಕತ್ತಿ ನಾನು. ಹಾ, ಅದ್ರೊಳಗೆ ಯಾವ ಗೀತೆ ಬೇಕು ನಿಮಗ?
2: ಯಾವ ತಾಯಿ ಮಡಿಲಲ್ಲಿ ಹಾಕ್ರಿ ಆದ್ರೆ ಒಂದ್ರಿ.
0: ಅದ್ರೊಳಗೆ ಅಮ್ಮ ನೀನು ನಕ್ಕರೆ ಆ ಗೀತೆ ಪ್ರಸಾರ ಮಾಡೋಣಂತ. ಆಯ್ತು ಚಂಪಾವತಿ ಅವರೇ, ಹಿಂಗೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ರಿ ನಿಮಗೋಸ್ಕರ ಹಾಗೂ ಅಂಜನಾ ಅವ್ರಿಗೋಸ್ಕರ. ಅವ್ರ ಗೀತೆ ಕೇಳಿದ್ರು, ಅವ್ರಿಗೂ ಅದು ಯಾಕೋ ನಂಗೆ ಸಿಗ್ಲಿಲ್ಲ. ಇಬ್ರು ಈ ಗೀತೆನ ಕೇಳ್ರಿ ಅಂತ ಹೇಳ್ತಾ ಕರೆ ಮಾಡಿದ್ದು. ಧನ್ಯವಾದ, ನಮಸ್ಕಾರ.
3: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು.

0: விடவு.
1: அம்மா நீங்க.

0: ಹಲೋ, ನಂದನಾ ಕಾರ್ಯಕ್ರಮ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
1: ನಮ್ಮ ನರೇಂದ್ರ ಸರ್ ಇದ್ದಾಗ ಫೋನ್ ಮಾಡಿದ್ರಿ ನಾವು.
0: ಹೇಳ್ರಿ, ಎಲ್ಲಿಂದ ಕರೆ ಮಾಡಿರಿ? ಎಲ್ಲಿಂದ ಕರೆ ಮಾಡಿರಿ? ತಮ್ಮ ಹೆಸರೇನು?
1: ಲಕ್ಷ್ಮೇಶ್ವರ ತಾಲೂಕು ಕುಂದ್ರಾಳಿಯಿಂದ.
0: ತಮ್ಮ ಹೆಸರು?
1: ನಾಗರಾಜ್ ಅಂತ ಮೇಡಮ್.
0: ನಾಗರಾಜ್ ಅವರು
1: ಆರಾಮದ್ರಿ ಸರ್?
0: ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರಾಮ?
1: ನಮಗೆ ಸಂಪತ್ತಿ ಸವಾಲ್ ಪಿಕ್ಚರ್ ಎರಡು ಕಡೆ ಹಾಕ್ರಿ ರಾಜ್ಕುಮಾರ್ ಅಂದ್ರೆ.
0: ಸಂಪತ್ತಿಗೆ ಸವಾಲ್?
1: ಹ್ಞೂ.
0: ಯಾಕಾ ಗೀತೆ ಬಹಳ ಇಷ್ಟ?
1: ಹ್ಞೂ ರೀ, ಬಹಳ ಇಷ್ಟ ರೀ ನಮಗೆ.
0: ಯಾಕಾ ಗೀತೆ ಅಷ್ಟು ಇಷ್ಟಪಡ್ತೀರಿ?
1: ರಾಜ್ಕುಮಾರ್ ಅಭಿಮಾನಿ ರೀ ನಾವು.
0: ಹಾಂ,
1: ಅದ್ರ ಸಲುವಾಗಿ ನಮ್ಗೆ ಹಾಕ್ರಿಪ್ಪ. ಹೌದು,
0: ಯಾಕೆ ಬಹಳ ದಿನದಿಂದ ಕರೆ ಸಿಕ್ಕಿಲ್ಲ ಅಂತ ಹೇಳಿ ಈಗ ಆ ಗೀತೆ. ಅದ್ರೊಳಗಿಂದ ಯಾವ ಗೀತೆ ಬೇಕು?
1: ಸಂಪತ್ತಿ ಸವಾಲಿನಾಗ ಯಾರಿಗೂ ಹಾಕ್ರಿ.
0: ಆ ಗೀತೆ ಪ್ರಸಾರ ಮಾಡೋಣ. ಆಯ್ತು, ತಮಗೋಸ್ಕರ ಹಾಗೂ ತಮ್ಮೆಲ್ಲರಿಗೋಸ್ಕರ ಈಗ ಸಂಪತ್ತು.
2: ಬಹಳ ಕಾರ್ಯಕ್ರಮ ಚಂದ ನಡೆಸ್ಕೊಡ್ತೀರಿ ಮೇಡಮ್ ಅವ್ರ ನೀವು.
0: ಓ, ಧನ್ಯವಾದ ರೀ. ತಮ್ಮ ಹೆಸರು?
2: ಅವ್ರು ಹೇಳ್ತೀರಿ, ನಾನು ಜ್ಯೋತಿ ಅಂತ ಹೇಳ್ರಿ.
0: ಜ್ಯೋತಿ ಅವರು?
2: ಹ್ಞೂ ಮೇಡಮ್. ಅವ್ರ ನೀವು ಬಹಳ ಚಂದ ಕಾರ್ಯಕ್ರಮ ನಡೆಸ್ಕೊಡ್ತೀರಿ. ನಮಗೆ 3-4 ವರ್ಷ ಆದ್ರಿ ಮೇಡಮ್, ಅವ್ರ ಕರೆ ಸಿಕ್ಕಿದ್ದೆ ನೋಡ್ರಿ.
0: ಹೌದಾ? ಹೀ ಕರೆ ಮಾಡ್ತಾ ಇರ್ರಿ, ಯಾವತ್ತಾದ್ರೂ ಒಂದಿವ್ಸ ಕರೆ ಸಿಗ್ತದ ಅದು.
2: ಹ್ಞೂ. ನಮಸ್ತೆ ರೀ ಮೇಡಮ್.
0: ನಮಸ್ತೆ ಜ್ಯೋತಿ ಅವರು. ತಮಗೋಸ್ಕರ, ತಮ್ಮ ಯಜಮಾನರಿಗೋಸ್ಕರ ಈಗ ಯಾರೇ ಕೂಗಾಡಲಿ, ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ. ಓಕೆ ಸರ್.
0: ನಮಸ್ತೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदी के नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिरे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे यादेरली प्रति हार्ट अन्नु नोडिकोळ्ळुत्तेवे। नारायणा हेल्थ सिटी बेंगळूरु कॉल 1-800-309-0309। टेक केयर।
2: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
3: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
2: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ ಇದೇ ಮೇ 15ರಂದು
3: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
2: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
3: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
2: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
3: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
2: ಸಂಧ್ಯಾ ಸುಧೆ
3: ಕಾರ್ಯಕ್ರಮಕ್ಕೆ ಬನ್ನಿ,
2: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.
4: ಕೇಳುಗರಿ, ತಾವೀಗ ಕೇಳ್ತಾ ಇದ್ದೀರಿ ಹಲೋ ನಂದನಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ
5: ನಮಸ್ಕಾರ ಮೇಡಮ್.
4: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
5: ನಾನು ನಿಯಮಿತ ಕೇಳುವಾಗ ಶಿರೋಳದಿಂದ ಉದಯ ಟೈಲರ್ ಮೇಡಮ್.
4: ಉದಯ ಟೈಲರ್ ಅವರು. ಉದಯ ಟೈಲರ್ ಅವ್ರಿಗೆ ಇವತ್ತು ಯಾವ ಗೀತೆ ಬೇಕಾಗಿತ್ತು?
5: ಅದು ರವಿಚಂದ್ರದೊಳಗ ನಾ ನಿನ್ನ ಆಶೆ ಕಂಡು ಇದೆ ನೋಡಿ ಮೇಡಮ್.
4: ರವಿಚಂದ್ರದೊಳಗಿಂದು ರವಿಚಂದ್ರ ಅವರಿಂದು ಯಾವ ಗೀತೆ ಅಂದ್ರಿ?
5: ನಾನಿನ್ನ ಆಸೆ ಕಂಡು ಅಂತ ಇದೆ.
4: ನಾನಿನ್ನ ಆಸೆ ಕಂಡು ಬೆರಗಾಗಿ ಈ ಗೀತೆ ಕೇಳಬೇಕಂತ. ಆಯ್ತು, ತಮಗೋಸ್ಕರ ಈಗ ಈ ಗೀತೆನ ಪ್ರಸಾರ ಮಾಡ್ತಿದ್ದೀವಿ. ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
5: ನಮಸ್ತೆ.

0: ಯಾವುದು?
1: ಹಾಲು ಜೇನು ರೀ.
0: ಹಾಂ,
1: ಆನೆಯ ಮೇಲೆ ಅಂಬಾರಿಕಂಡೆ ಅಂತ ಹಾಡಿದೆ ಮೇಡಮ್.
0: ಹಾಲು ಜೇನು.
1: ಹಾಂ ರೀ.
0: ಆದ್ರಿಂದ ಆನೆಯ ಮೇಲೆ ಅಂಬಾರಿಕಂಡೆ ಆ ಗೀತೆ ಬೇಕಾ?
1: ಮಾಡ್ಬೇಕಾಯ್ತು ಮೇಡಮ್.
0: ಆ ಗೀತೆನ ಪ್ರಸಾರ ಮಾಡ್ತೀವಿ. ಹಿಂಗೆ ಕರೆ ಮಾಡ್ತಾ ಇರಿ ಬಸವರಾಜ್ ಅವರೇ, ನಮ್ಮೆಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಕರೆ ಮಾಡಿದ್ದು. ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮ್ಯಾಮ್.
0: ನಮಸ್ತೆ.

0: ಬಾಗಿಲ ಬಳಿಯಲ್ಲಿ ಆಫೀಸರ್ ಕಂಡೇನು.
1: ಹಲೋ,
2: ಹಲೋ ಮೇಡಮ್. ಮೇಡಮ್
1: ನಮಸ್ತೆ.

0: ಯಾರು ಮಾತಾಡೋದು?
1: ನಮ್ಮ ಹೆಸರು ಯಲ್ಲಪ್ಪ ಅಂತ ಮೇಡಮ್.
0: ಯಲ್ಲಪ್ಪ ಅವರು ಎಲ್ಲಿಂದ ಕರೆ ಮಾಡಿರಿ?
1: ನಮ್ಮ ನಾವು ಹೊನ್ನಾಳಿಯಿಂದ ಮಾತಾಡ್ತೀನಿ ಮೇಡಮ್.
0: ಯಲ್ಲಪ್ಪ ಅವರು ಯಾವ ಗೀತೆ ಕೇಳಿ?
1: ನಂದನ ಪ್ರತಿದಿನ ಮೇಡಮ್.
0: ಪ್ರತಿದಿನ ಇಲ್ಲ, ಅದು
1: ಯಾವಷ್ಟೇ ಮೇಡಮ್.
0: ನಾನು ಇನ್ನೊಮ್ಮೆ ಹೇಳ್ತೀನಂತ ಅದನ್ನ. ಈಗ ಯಾವ ಗೀತೆ ಬೇಕಿತ್ತು
1: ಮೇಡಮ್? ಪೊಗರು ಕುಚೇರಿಂದ ಜೀವ ಕೊಟ್ಟವರು ಸುತ್ತ ಇಟ್ಟವಳಬೇಕಾಗಿದೆ ಮೇಡಮ್.
0: ಪೊಗರು?
1: ಹಾಂ ಮೇಡಮ್.
0: ಪೊಗರು ಚಿತ್ರದಾಗಿಂದು ಗೀತೆ ಬೇಕು.
1: ವಿಶ್ವ ಅಮ್ಮಂದಿರದ ದಿನದ ಸಲುವಾಗಿ ಮೇಡಮ್.
0: ವಿಶ್ವ ಅಮ್ಮಂದಿರ ದಿನದ ಚಲವ ಸಲುವಾಗಿ ನಿಮಗೆ?
1: ಹಾಂ ಮೇಡಮ್. ಮನೆ ಸಿಗಲಿಲ್ಲ ಮೇಡಮ್ ಇವತ್ತು.
0: ಪೊಗರು ನೀವು ಸಿನಿಮಾ ನೋಡಿರಿ ಅದನ್ನ?
1: ಹಾಂ ಮೇಡಮ್ ನೋಡಿದ್ದೀನಿ. ಮರ್ತಿದ್ದೆ ಮೇಡಮ್ ಅದು.
0: ಹಾಡ ಪ್ರಸಾರ ಆಗಿತ್ತು ಕೇಳಿದ್ರಾ
1: ಮೇಡಮ್? ಮನ್ನಿ.
0: ಹ್ಞೂ. ಅದರೊಳಗಿಂದ ಯಾವ ಗೀತೆ ಬೇಕೀಗ
1: ಮೇಡಮ್? ಜೀವ ಕೊಟ್ಟವಳು ತುಟ್ಟಿ ಇಟ್ಟವಳು ಮೇಡಮ್.
0: ಆ ಗೀತೆ ಬೇಕಾ?
1: ಹಾಂ ಮೇಡಮ್.
0: ಹಾಡ್ತೀರಿ
1: ಮೇಡಮ್? ಇಲ್ರಿ ಹಾಕ್ರಿ ಮೇಡಮ್.
0: ಬರೇ ಗೀತೆ ಕೇಳ್ಬೇಕು ನಾಗರಾಜ್ ಅವ್ರಿಗೆ.
1: ಯಲ್ಲಪ್ಪ ಮೇಡಮ್.
0: ಓ ಯಲ್ಲಪ್ಪ ಅವರು, ಸಾರಿ ಸರಿ, ಯಲ್ಲಪ್ಪ ಅವರು. ಹಾಂ ಯಲ್ಲಪ್ಪ ಅವ್ರಿಗೆ ಈಗ ಗೀತೆ ಪ್ರಸಾರ ಮಾಡ್ತೀವಿ. ಈ ಗೀತೆ ಕೇಳಿಕೊಂಡು ಜೀವ ಕೊಟ್ಟವಳು ನೀವು ಖುಷಿಯಾಗಿರ್ರಿ. ಹ್ಞೂ.
1: ಥ್ಯಾಂಕ್ ಯು ಮೇಡಮ್.
0: ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ನಮ್ಮ ಶ್ರೋತೃಗಳ ಕರೆ ತಗೊಳ್ಳೋಣ. ಹಲೋ
4: ಹಲೋ ಹಲೋ, ನಮಸ್ಕಾರ ಮೇಡಮ್.
3: ನಮಸ್ತೆ, ಯಾರು ಮಾತಾಡೋದು?
4: ನಾನು ಆಗ್ಲೇ ಫೋನ್ ಮಾಡಿದೆ ಮೇಡಮ್, ಕಟ್ ಆಗ್ಬಿಡ್ತೀರಿ.
3: ಹೌದು ಹೌದು ಹೌದು, ಅದಕ್ಕೆ
4: ನಿಮಗೆ ನಾನಿನ್ನ ಬಿಡಲಾರೆ ಚಿತ್ರದಿಂದ ರಾಘವೇಂದ್ರಿಂದ ಹಾಕ್ರಿ ಬಿಡೇನು ನಿನ್ನ ಪಾದ,
3: ಬಿಡೇನು ನಿನ್ನ ಪಾದ. ನನಗೆ ಅವಾಗ ಇದು ನೋಡ್ತೀನಿ ಅಂತ.
4: ಹೌದ್ರಿ,
3: ನೀವು ಕರೆ ಮತ್ ಸಿಕ್ಬಿಡ್ತಲ್ಲ.
4: ಹೌದ್ರಿ, ಬಹಳ ಹೊತ್ತು ಆದ್ರೆ ನಾನು ಪ್ರಯತ್ನ ಮಾಡಕ್ಕ.
3: ಇಲ್ಲಾಂದ್ರೆ ಒಮ್ಮೆ ಇಲ್ಲ, ಒಮ್ಮೆ ಕರೆ ಸಿಗ್ಲಿಕ್ಕೆ ಎಷ್ಟೋ ಕಷ್ಟ ಪಡ್ತಿರ್ತಾರ ನಮ್ಮ ಸ್ನೇಹಿತರೆಲ್ಲ. ಆದ್ರೂ ಪ್ರಯತ್ನ ಪಟ್ರಿ, ನಿಮ್ಗ ಕರೆ ಸಿಕ್ತು. ಆ ಗೀತೆನ ಹಾಡ್ಲಿಕ್ ಪ್ರಯತ್ನ ಪಡ್ತೀರಾ? ಹಾಡ್ರಲ್ಲ ಒಂಚೂರು.
4: ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ

ಕೇಳುಗರೆ, ಇದುವರೆಗೆ ಹಲೋ ನಂದನಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ನನ್ನೊಂದಿಗೆ ಮಾತನಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆ ಕರೆ ಮಾಡ್ತಾ ಇರೋ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

ಇದುವರೆಗೆ ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 10:30.

ಇದುವರೆಗೆ ಅನಂತ್ ಕುಲಕರ್ಣಿ ಹಾಗೂ ಡಿ ಕುಮಾರದಾಸ್ ಅವರ ಇವುಗಳ ಸ್ವರಗಳಲ್ಲಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿಯವರ ರಚನೆಯನ್ನು ಕೇಳಿದರೆ ಇನ್ನು ಮುಂದೆ ಕೇಳಿ ಪರಮೇಶ್ವರ್ ಹೆಗಡೆಯವರು ಹಾಡಿರುವ ವಿ ಸಿ ಐರ್ಸಂಗ್ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ನೆಲ್ಲಿಹರವಿಯ ಬಸವಣ್ಣಪ್ಪ, ದುರ್ಗಪ್ಪ, ಸಿದ್ದೋಜಿ ಹಾಗೂ ಮೇಳದವರಿಂದ ದೊಡ್ಡಾಟದ ಪದ.

ಇನ್ನು ಮುಂದೆ ಕೇಳಿ. ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡದ ಭರಮೂರಾಮಪ್ಪ ಭಜಂತ್ರಿ ಹಾಗೂ ಮೇಳದವರಿಂದ ತಾಸೆ ವಾದನ 5 ಮಾತ್ರ ಜಂಪತಾಳ.

ಇನ್ನು ಮುಂದೆ ಕೇಳಿ. ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡದ ಭರಮೂರಾಮಪ್ಪ ಭಜಂತ್ರಿ ಹಾಗೂ ಮೇಳದವರಿಂದ ತಾಸೆ ವಾದನ, ಐದು ಮಾತ್ರ ಜಂಪತಾಳ.

0: ಹೊಟ್ಟೆನ್ವಾ ಟೆಲಿಫೋನ್ ಗೆಳತಿಯನ್ನ ವೆಲ್ಕಮ್ ಮಾಡಿದಿ.
1: ಖಂಡಿತವಾಗಿಯೂ ಕಾಯ್ತಾ ಕೂತಾರ ನಮ್ಮ ಗೆಳತಿಯರು, ಕೈಯೊಳಗ ಮೊಬೈಲ್ ಇಡ್ಕೊಂಡು ನಾ ಯಾವಾಗ ಮಾತಾಡ್ಲಿ ಏನ್ ಮಾತಾಡ್ಲಿ ಅಂತ.
0: ಹಂಗಾದ್ರೆ ಹೇಳ್ಬಿಡೋಣ. ನಮಸ್ಕಾರ.
1: ನಂದು ನಮಸ್ಕಾರ. ಗೆಳತಿಯರೇ, ವಾರ ವಾರ ಒಂದೊಂದು ವಿಷಯದ ಬಗ್ಗೆ ನಾವು ಮಾಹಿತಿ ಕೊಟ್ಟು ನಿಮ್ಮ ಜೊತೆಗೆ ನಾವು ಮಾತಾಡ್ತಾನ ಬಂದ್ವಿ ನಮ್ಮ ಕೇಳು ಗೆಳತಿ ಕಾರ್ಯಕ್ರಮದೊಳಗೆ. ಮಾಯಾ, ಇವತ್ತೇನು ನೀ ಮಾತ್ ಆಡಕಿನೋ ಅಥವಾ ಒಂದು ಸ್ವಲ್ಪ ಏನರೇ ಬದಲಾವಣೆಯಿಂದ ಬ್ಯಾಸತ್ತಿಗೆ ಹೆಂಗಾಗಿರ್ತದ ಗೊತ್ತೀನಿ? ಈಗ ಮರುಭೂಮಿಯೊಳಗೆ ಕೂತು ಬಿಸಿಲು ಬಿಸಿಲು ಬಿಸಿಲು ಅಂದಾಗ ಯಾರೇ ಒಂದು ಬೊಗಸಿ ನೀರು ಕೊಟ್ರೆ ಎಷ್ಟು ಆರಾಮ ಅನ್ನಿಸ್ತದೆ ಹೇಳಿ.
0: ಓಯಸಿಸ್ ಸಿಕ್ಕ. ಹಾಂ,
1: ಹಂಗೆ ನಮ್ಮ ಗೆಳತಿಯರಿಗೆ ನಾವು ಏನೇನೋ ವಿಷಯ ನಿಮ್ಮ ಅಭಿಪ್ರಾಯ ಇದನ್ನೆಲ್ಲ ಕೇಳಿವಿ. ಈಗ ಒಂದು ಬ್ರೇಕ್ ಕೊಟ್ರೆ ಹೆಂಗೆ?
0: ಅಂದ್ರೇನು, ಮಾತಿನೊಳಗೆ ಕಥೆ ಅದ, ಕಥೆಯೊಳಗೆ ಹಾಡದ, ಹಾಡೊಳಗೆ ಮತ್ತೇನದ?
1: ಹಂಗಲ್ಲ, ನೀನು ಅಷ್ಟು ಗೂಢವಾಗಿ ಗಾಢವಾಗಿ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಈಗ ಏನಂದ್ರೆ ಬ್ರೇಕ್ ಅಂದ್ರೆ ಮತ್ತೆ ನೀ ಎಲ್ಲೇ ಇವತ್ತು ಕೇಳು ಗೆಳತಿನೇ ಇಲ್ಲ ಅಂತ ಅನ್ಕೋತೀನೋ ಅನ್ಕೊಂಡೆ.
0: ನನ್ನ ಬಾಯಾಗಿನ ಮಾತು ಹೇಳಿದೀನಿ.
1: ಗಾಬರಿ ಆಗಬೇಡ. ಇವತ್ತು ನಾವು ನಮ್ಮ ಗೆಳತಿಯರಿಗೆ ಅವರು ಖುಷಿ ಪಡುವಂಥದ್ದು, ಅವ್ರಿಗೂ ಕೂಡ ಒಂದು ವಿಚಾರ ಮಾಡುವಂಥ ಒಗಟನ್ನ ಇವತ್ತು ಮಾಡೋಣ.
0: ಒಗಟ್ರೆ ನಮ್ಗೆ ಗೆಳತಿಯರು ಯಾವಾಗಲೂ ತಯಾರಾಗಿ.
1: ಹೌದು, ಮತ್ತೇನು ಗೊತ್ತೇನು ಮಾಯ, ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಉಪ್ಪಿನಕಾಯಿನ ಊಟ ಆಗಬಾರ್ದು. ಹೌದಿಲ್ಲ? ಹಂಗೆ ಪ್ರತಿ ಸಲನೂ ನಾವು ಒಗಟು ಒಗಟು ಒಗಟು ಅಂತ ಮಾಡಿದಾಗ ಒಗಟಿನ ಪ್ರಾಮುಖ್ಯತೆ ಕಮ್ಮಿ ಆಗ್ತದೆ.
0: ಅದಕ್ಕೆ ಕೇಳು ಗೆಳತಿ ಅನ್ನೋ ಊಟದೊಳಗೆ ಅವಾಗವಾಗ ಉಪ್ಪಿನಕಾಯಿ ಹಾಕ್ತಿರ್ತೀನಿ ಅನ್ನಂಗಾಯ್ತು.
1: ಅತಿಯಾದ ಉಪ್ಪಿನಕಾಯಿ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ಮೇ 17 ತಾರೀಕು ವಿಶ್ವ ಅಧಿಕ ರಕ್ತದ ಒತ್ತಡದ ದಿನ.
0: ಓಹೋಹೋ, ನೋಡಿ ಮತ್ತೆ ಉಪ್ಪು ವಿಚಾರ ಮಾಡಿ ತಿನ್ಬೇಕಂದಂಗ.
1: ಹೌದು, ನೀ ಮತ್ತೆ ಬ್ಯಾಸ್ಗೆ ಅನ್ಕೊಂಡು ಎಗ್ಗಳಾಗೆ ಹಪ್ಪಳ ಮಾಡಿ ಸಂಡಿಗೆ ಮಾಡಿ ಮ್ಯಾಲ ಒಣಗಿಸ್ಕೊಂಡು ಬಿಸಿಲು ಅನ್ಕೊಂಡು ಅವಾಗ ಅವಾಗ ಕರ್ಕೊಂಡು ಇಳಿಸ್ಕೊಂಡು ಮ್ಯಾಲ ಅನ್ನ ಸಾರಿಗೆ ಉಪ್ಪಿನಕಾಯಿ ಬಡ್ಕೊಂಡಿದ್ದಿ, ಆರೋಗ್ಯ ಕೈ ಕೊಡ್ತದ.
0: ಅಲ್ಲ, ಹಂಗಂದ್ರೆ ನೀವು ಉಪ್ಪಿನಕಾಯಿ ತಿನ್ನಬೇಡ ಅಂತೀವೋ? ಏನ್ ಕತೆ?
1: ಸ್ವಲ್ಪ
0: ಈಗ ಒಗಟಿನ ಕಾರ್ಯಕ್ರಮ ಮಾಡ್ಲಿಕ್ಕೆ
1: ಹಿತವಾಗಿ ಮಿತವಾಗಿ ಮಾಡಿದ್ರ ಖುಷಿ ಇರ್ತದ ಅಂತ. ಈಗ ನೀವು ಒಗಟು ಅಂದ ಕೂಡಲೇ ನೋಡು, ನಮಗೊಬ್ಬ ಗೆಳತಿ ಒಂದು ಉದ್ದ ಪತ್ರವನ್ನು ಬರೆದು ಅದರ ಜೊತೆಗೆ ಒಗಟನ್ನು ಕಳಿಸ್ಯಾರ. ಆ ಗೆಳತಿಯ ಹೆಸರು ಅಂದ್ರೆ ನಾವು ಅವ್ರು ಬರೆದ ಪತ್ರನ ಓದ್ಬಿಡ್ತೀನಿ. ಆತ್ಮೀಯ ಮಂಜುಳಾ ಮೇಡಮ್ ಹಾಗೂ ಮಾಯಾ ಮೇಡಮ್, ನಿಮ್ಮಿಬ್ಬರಿಗೂ ರಾಮದುರ್ಗ ತಾಲೂಕು ಅರಬೆಂಚಿ ಗ್ರಾಮದಿಂದ ಸುಧಾಬಾಯಿ ಎಸ್ ಭೋಸ್ಲೆ ಅವರು ಮಾಡೋ ನಮಸ್ಕಾರ. ತಾವು ಒಗಟುಗಳನ್ನು ಬರೆದು ಕಳಿಸ್ರಿ.

0: ಅಂತ ಕೇಳಿದ್ರಿ. ನಾನು ಬಿಡುವು ಮಾಡಿಕೊಂಡು ತಕ್ಷಣದಲ್ಲೇ ಒಗಟುಗಳನ್ನು ಸಿದ್ಧಪಡಿಸಿ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆದರೆ ನಮಗೆ ಎಷ್ಟೋ ಸಲ ಕರೆ ಮಾಡಬೇಕು ಅಂದರೆ ಲೈನ್ ಸಿಗುವುದಿಲ್ಲ. ಆದರೆ ನೀವು ಹೇಳಿದಂಗೆ ನಾನು ಕಳಿಸೀನಿ ಅಂಥೇಳಿ ಕೆಲವು ಒಗಟುಗಳನ್ನು ಅವರು ಬರೆದು ಕಳಿಸ್ಯಾರ.
1: ಭಾಳ ಒಳ್ಳೆಯದು ಮಂಜುಳ, ಯಾಕಂದ್ರೆ ಎಲ್ಲ ಗೆಳತಿಯರು ಕರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಹಿಂಗಾಗಿ ಕರೆ ಸಿಕ್ತದೋ ಇಲ್ಲೋ ಗೊತ್ತಿರಂಗಿಲ್ಲ. ಆದ್ರೆ ನಿಮ್ಮ ಪತ್ರ ನಮ್ಮ ಕೈ ಸಿಕ್ತದ.
0: ಖಂಡಿತ,
1: ಒಗಟು ನಮಗೆ ಸಿಕ್ಕದ.
0: ಈಗ ಇವರ ಒಗಟುಗಳನ್ನ ನಾವು ನಮ್ಮ ಉಳಿದ ಗೆಳತಿಯರಿಗೆ ಕೇಳೋಣ.
1: ಹೌದು,
0: ಗೆಳತಿಯರು ಉತ್ತರ ಹೇಳಿದ್ರು ಅಂದ್ರೆ ಸುಧಾಬಾಯಿ ಭೋಸ್ಲೆ ಅವರಿಗೆ ತಾವು ಬರೆದು ಕಳಿಸಿದ್ದಕ್ಕೂ ಸಾರ್ಥಕ ಅನ್ನಿಸ್ತದ. ಇನ್ನಷ್ಟು ಮತ್ತೆ ಮರಳಿ ಪ್ರಯತ್ನವನ್ನ ಮಾಡ್ತಾರೆ. ಬರೀ ಸುಧಾಬಾಯಿನ ಅಲ್ಲ, ಬೇರೆ ಗೆಳತಿಯರು.
1: ಹೌದು ಹೌದು.
0: ಹಂಗಿದ್ರೆ ಈಗ ಒಂದು ಕಂಡೀಷನ್, ನಿನ್ನ ಬಾಯಿ ಬಂದ್
1: ಅಥವಾ ನಾ ಏನ್ ಮಾತಾಡಂಗಿಲ್ಲ, ಹೋಗು
0: ಮಾತಾಡು, ಉತ್ತರ ಮಾತ್ರ ಹೊಡಿಯೋಂಗಿಲ್ಲ.
1: ನಾಂದೇ ನೀ ಮಾತಾಡ್ಬೇಡ, ಮತ್ತೆ ಈ ಮೈಕ್ರೋಫೋನ್ ಮುಂದೆ ಸುಮ್ ಕೂತ್ ಬಿಡ್ಲೇನು
0: ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರ ಉತ್ತರ ಮಾತ್ರ ಹೊಡಿಬೇಡ, ಯಾವ್ದಕ್ಲೂ ಕೊಟ್ಟೆ ಅದೆಲ್ಲ ಮಾಡಬೇಡ.
1: ಅಥವಾ ನಗ್ಲಬೇಡ, ಹೇಳ
0: ನಗು ನಗು
1: ಕೈ ಕಟ್ಟಿ ಬಾಯ್ ನೋಡೆ.
0: ಶಾಲೆಗೆ ಹೇಳ್ತಿದ್ರಿಲ್ಲ ಕೈ ಕಟ್ಟಿ ಬಾಯ್ ಮುಚ್ಚು ಅಂತ. ಹಂಗ ನೋಡು, ಮೊದಲನೇ ಒಗಟನ್ನ ಹೇಳ ನಾನು,
1: ಹೇಳಿ ಹೇಳಿ.
0: ಬಹುಶಃ ನಮ್ಮ ರೇಡಿಯೋ ಗೆಳತಿಯರು ಕೂಡ
1: ಕೇಳ್ತಿರ್ತಾರೆ
0: ಅಂತೀನಿ. ಹತ್ತು ತಲೆ ಕೆಂಪು, ಆರು ತಲೆ ಕಪ್ಪು. ಹತ್ತು ತಲೆ, ಹತ್ತು ತಲೆ ಅಲ್ಲ, ಹತ್ತು ತಲೆ. ಹತ್ತ ಉಳಿತಾ ಬಿಡಿಸ್ಬಿಟ್ಟಿನಿ ನಿಂಗ. ಹತ್ತುತ್ತಲೇ ಕೆಂಪು, ಆರುತ್ತಲೇ ಕಪ್ಪು.
1: ಮುಗ್ದ ಹೋತ
0: ಅಷ್ಟ ಸಣ್ಣ ಹೇಳ್ತೀನಿ.
1: ಹತ್ತುತ್ತಲೇ ಕೆಂಪು, ಆರುತ್ತಲೇ ಕಪ್ಪು. ನೋಡೋಣ ಹಂಗಂದ್ರ ನಮ್ ಗೆಳತಿಯರ್ ಯಾರು ಹೇಳ್ತಾರ ನೋಡೋಣ ಅಂತ. ಹಲೋ,
2: ಹಲೋ ರೀ,
1: ಕೇಳು ಗೆಳತಿ ಕಾರ್ಯಕ್ರಮ, ಯಾರು ಮಾತಾಡೋದು?
2: ಹಲೋ ರೀ ಮೇಡಮ್ ರೀ, ನಮಸ್ತೆ ರೀ, ನಾ ಸಪ್ಪಗಾಯಿಂದ ಪಾರ್ವತಿ ಮಾತಾಡೋದ್ರಿ.
1: ಹಾ ನಮಸ್ಕಾರ ಪಾರ್ವತಿ, ಕೇಳಲಿಕ್ಕತ್ತಿದ್ರಿ ಕಾರ್ಯಕ್ರಮ?
2: ಹಾ ಕೇಳಾಕದವ್ರಿ ಮೇಡಮ್ ರೀ.
1: ಮತ್ ಒಗಟ್ ಕೇಳಲಿಕ್ಕತ್ತೀರೇನ? ಊತ್ರ ಬಂತೇನ?
2: ಹ್ಞೂನ್ರಿ ಮೇಡಮ್ ರೀ.
1: ಹೇಳ್ರಿ ಪಾರ್ವತಿ.
2: ಆರಾಮ್ರಿ ಮೇಡಮ್ ರೀ?
0: ಆರಾಮಿದ್ದೀವಿ. ಪಟ್ನ ಉತ್ತರ ಹೇಳ್ರಿ, ನೀವು ಕಾಯ್ಲಿಕತ್ತೀವಿ ನಾವು.
2: ಹಾನ್ರಿ ಮೇಡಮ್ ರೀ, ದೀಪ್ ರೀ.
0: ದೀಪ ಅಲ್ಲ ಅಲ್ಲ ಪಾರ್ವತಿ.
2: ಹಲೋ ರೀ ಮೇಡಮ್ ರೀ,
0: ದೀಪ ಸರಿಯಾದ ಉತ್ತರ ಅಲ್ಲ.
1: ಪಾರ್ವತಿ ಮತ್ತೆ ಯಾರಿಗೆ ಹೇಳ್ತಾರೆ ಹೇಳ್ತಾರೆ ಅಂತ ಕೇಳೋಣ.
2: ಹಾನ್ರಿ
1: ಧನ್ಯವಾದ. ಹಲೋ
3: ಹಲೋ,
1: ರೇಡಿಯೋ ಶಬ್ದ ಊರಿಟ್ಟು ಮಾತಾಡ್ರಿ.
3: ಹ್ಞೂ ಮೇಡಮ್ ಅವ್ರೆ. ಹಲೋ
1: ಹೇಳ್ರಿ, ಯಾರು ಮಾತಾಡೋದು?
3: ನಾವು ಹುಬ್ಬಳ್ಳಿಯಿಂದ ಅಂಜನಾ ಅಂತ ಹೇಳ್ರಿ ಮೇಡಮ್ ಅವ್ರೆ.
0: ಹ್ಞೂ, ಅಂಜನಾ ಬೆಳಿಗ್ಗೆ ನಂದನ ಕಾರ್ಯಕ್ರಮದೊಳಗು ಮಾಡ್ಕೊಂಡೇ ಇದ್ರಿ.
3: ಹ್ಞೂ
0: ಹೇಳ್ರಿ.
3: ಉತ್ತರ ಬೆಂಕಿ ಕೆಂಡ ರೀ ಮೇಡಮ್.
0: ಬೆಂಕಿ ಕೆಂಡ ಅಲ್ಲ, ಬೆಂಕಿ ಕಡ್ಡಿ ಅಥವಾ ಬೆಂಕಿ ಅಂತ ಹೇಳ್ಬೋದು. ಹ್ಞೂ ಧನ್ಯವಾದ ಅಂಜನಾ. ನೋಡಿದೇನು ಗೆಳತಿಯರು ಬಹಳ ಚುರುಕಿದ್ದಾರೆ ನಮ್ಗೆ. ನೀ ಹೇಳಿದ ಕೂಡಲೇ ಅವ್ರಿಗೆ ಉತ್ತರ ರೆಡಿ ಆಗ್ಬಿಡ್ತದೆ.
1: ಹೌದು ಹೌದು.
0: ಇನ್ನೊಂದು ಹೇಳ, ಹಿಡಿದರೆ ಸಿಗೋದಿಲ್ಲ, ಕಡಿದರೆ ತುಂಡಾಗೋದಿಲ್ಲ, ಉಂಡರೆ ಹೊಟ್ಟೆ ತುಂಬೋದಿಲ್ಲ. ನಾ ಯಾರು
1: ಮತ್ತ ಬೈದ್ರ
0: ಬೈದ್ರ ಇಲ್ಲ. ಹಿಡಿದರೆ ಸಿಗೋದಿಲ್ಲ, ಕಡಿದರೆ ತುಂಡಾಗೋದಿಲ್ಲ.
1: ಹಿಡಿದರೆ ಸಿಗೋದಿಲ್ಲ ಅಂದ್ರೆ ನಾ ಅಂತ ಹೇಳ್ಬಹುದು.
0: ಹಂಗೇನಿಲ್ಲ, ಸಿಗ್ತೀನಿ, ನನ್ನ ಮುಂದೆ ಕೂತಿಯಲ್ಲ ನೀನು.
1: ಆದ್ರೂ ನೀ ಓಡಿ ಬಾ, ನನ್ನ ಹಿಡಿಲಿಲ್ಲ.
0: ಸಿಗಬಹುದು. ಕಡಿದರೆ ತುಂಡಾಗೋದಿಲ್ಲ, ಆ ಪ್ರಯತ್ನ ನಾ ಮಾಡೋದಿಲ್ಲ. ಉಂಡರೆ ಹೊಟ್ಟೆ ತುಂಬುದಿಲ್ಲ, ಅದನ್ನು ಉಣ್ಣುದೇನೂ ಇಲ್ಲ. ನಾನು ಈಗ ಹೇಳ
1: ನಮ್ಗೆ ಯಾರು ಏನು ಹೇಳ್ತಾರೆ ಕೇಳೋಣ ಅಂತ. ಹಲೋ ಹಲೋ
4: ಹಲೋ, ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ.
4: ದೂರ ಅದೀವ್ರಿ ಮೇಡಮ್.
1: ಇಲ್ಲ ಕೇಳಿಸ್ಲಿಕ್ಕೆ ನನ್ನ ಧನಿ ನನ್ಗೆ, ಅದಕ್ಕೆ ಹೇಳಿದೆ. ಇನ್ನೂ ಸ್ವಲ್ಪ ದೂರ ಬರ್ರಿ, ಹೇಳ್ರಿ ಯಾರು ಮಾತಾಡೋದು?
4: ನಾವು ರೀ, ಜಮಖಂಡಿ ತಾಲೂಕು ಹುರಿಯಾಳದಿಂದ ಹುಸೇನ್ ಬಿ ರೀ.
0: ಹ್ಞೂ, ಉತ್ತರ ಹೇಳ್ರಿ ಹುಸೇನ್ ಬಿ.
4: ನೀರೇನ್ರಿ ಮೇಡಮ?
0: ಇಲ್ಲ.
4: ಹ್ಞೂನ್ರಿ,
1: ನೋಡೋಣ ನಮ್ಮ ಮತ್ತೆ ಬೇರೆ ಗೆಳತಿಯರು ಏನು ಹೇಳ್ತಾರೆ ಕೇಳೋಣ ಅಂತ. ಹಲೋ, ಓ ಹಲೋ,
0: ಕರೆ ಕಟ್ ಆಗ್ಲಿಕ್ಕತ್ತಾವ ನೋಡು. ಯಾಕೋ
1: ಹೌದು. ಹಲೋ
5: ಹಲೋ,
1: ಹಾಂ ಹೇಳ್ರಿ ಮೇಡಮ್. ನಮಸ್ತೆ, ಯಾರು?
5: ಧಾರವಾಡದಿಂದ ಪರವಿಂದರ್ ಗ ಮಾತಾಡೋದು ರೀ.
1: ಹಾ ಹೇಳ್ರಿ ಪರ್ವಿನ್.
5: ನೀವು ಕೇಳಿದ ಈಗಿನ ಹೋಗಿಟ್ಟ ಗಾಳಿ ಆಗಿರ್ಬೋದು ರೀ.
0: ಕರೆಕ್ಟ್ ಹೇಳಿದ್ರಿ ಪರ್ವಿನ್.
5: ಹೌದ್ರಿ,
0: ಅಭಿನಂದನೆ.
1: ಹಿಂಗ ಮೊಬೈಲ್ ಹಿಡ್ಕೊಂಡ ಕೂತಿದ್ರ ಪರ್ವಿನ್?
0: ಕರೆ ಸಿಕ್ತು, ಉತ್ತರ ರೆಡಿ.
1: ಹೌದಿಲ್ರಿ ಪರ್ವಿನ್,
5: ಅಚಾನಕ್ ಸಿಕ್ತ್ರಿ ಅದ ಸಿಗತ್ತೆಲ್ಲ. ಆಮೇಲೆ ನನ್ನ ಆನ್ಸರ್ ಕರೆಕ್ಟ್ ಇದೇನೋ ಎಲ್ಲ ಅನ್ನೋದಕ್ಕ ಹತ್ತಿತ್ತು, ಹೇಳಿದ್ರಾಯ್ತು ಅಂತ ಹೇಳಿದ್ರಿ.
0: ಚಲೋ,
1: ಅಭಿನಂದನೆಗಳು.
5: ಓಕೆ ರೀ. ಆರಾಮಿದ್ರಲ್ರಿ
0: ಆರಾಮ.

0: ಆರಾಮ ಪರ್ವಿನರ.
1: ಕರೆ
0: ತಗೊಳ್ಳ ಮೊದ್ಲು ಒಗಟ ಹೇಳ್ತೀನಿ ನಾನು ನಿಂಗ,
2: ಹೌದು
0: ಬೇಡೇನ
2: ಮತ್ತೆ ಕೇಳ್ಕೊಂಡು ಇಲ್ಲೋಡಿ ಇಲ್ಲೇ ಕಿವಿ ತಕೊಂಡ ಕುತ್ಕೊಂಡ್ಬಿಟ್ಟು
0: ಅಂದೆ. ಅಣ್ಣನಿಗೆ ಆರು ಕಣ್ಣು, ಮುಕ್ಕಣ್ಣನಿಗೆ ಮೂರು ಕಣ್ಣು,
2: ಹೌದು
0: ಚಿಕ್ಕಣ್ಣನಿಗೆ ಒಂದ ಕಣ್ಣು.
2: ಈಗ ಯಾರು ಚಿಕ್ಕಣ್ಣನ ಬಗ್ಗೆ ಹೇಳ್ಬೇಕನ್ನ ನಾನು
0: ಮೂರು ಹೇಳ್ಬೇಕು ನೀ ನಂಗೆ. ಆರು ಕಣ್ಣು ಯಾರಿಗೆ, ಮೂರು ಕಣ್ಣು ಯಾರಿಗೆ,
2: ಒಂದ ಕಣ್ಣು ಯಾರಿಗೆ? ನನಗೆ ಎರಡವ,
0: ಎರಡು ಕೇಳಿಲ್ಲ ನಾನು ನಿನ್ಗ ಹೇಳ ಲಗು ಲಗು ಉತ್ತರ. ಬೇಡ ಗೆಳತಿಯರು ಹೇಳ್ತಾರೆ,
2: ಇನ್ನೊಮ್ಮೆ ಹೇಳ.
0: ಅಣ್ಣನಿಗೆ ಆರು ಕಣ್ಣು,
2: ಅಣ್ಣನಿಗೆ ಆರು ಕಣ್ಣು,
0: ಮುಕ್ಕಣ್ಣನಿಗೆ ಮೂರು ಕಣ್ಣು,
2: ಮುಕ್ಕಣ್ಣನಿಗೆ ಮೂರು ಕಣ್ಣು,
0: ಚಿಕ್ಕಣ್ಣನಿಗೆ ಒಂದೇ ಕಣ್ಣು,
2: ಚಿಕ್ಕಣ್ಣನಿಗೆ ಒಂದೇ ಕಣ್ಣು. ಒಕ್ಕಣ್ಣ ಶುಕ್ರ.
0: ಏ ಅದೆಲ್ಲ ನೀ ಉತ್ತರ ಹೇಳುವಂಗಿಲ್ಲ ಅಂದಿನಿ ನಾನು, ಇದು ಏನಿದ್ರು ಅವಕಾಶ ನಮ್ಮ ಗೆಳತಿಯರಿಗೆ ಮಾತ್ರ.
2: ಆ ತಗೊಳ್ವ. ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ,
3: ನಾ ಬಾಲ್ಕೋಟೆ ಜಿಲ್ಲಾ ಶಿರೂರಿಂದ ರೇಣುಕಾ ಅಂತ ಹೇಳ್ರಿ.
0: ಹೇಳ್ರಿ ರೇಣುಕಾ.
3: ಇದು ಮೂರು ಕಣ್ಣ ಅಂದ್ರಲ್ಲ ಕಾಯಿ ಅಂದ್ರೆ ಅದು ಇನ್ನೊಂದು ಗುಲ್ಗಂಜಿ ಇರ್ಬೋದು
0: ಅಲ್ಲ, ನೀವು ಮೂರು ಹೇಳ್ಬೇಕಪ್ಪ. ಒಂದು ಒಂದೊಂದ ಕಣ್ಣು ಹೇಳಿದ್ರೆ ನಾವ್ ಯಾವ ಕಣ್ಣಿಗೆ ಹೋಗೋಣ?
3: ಕಣ್ಣು ಹೊಳಿಲಿಲ್ರಿ ಅದು. ಬಹುಶಃ ಇದು ಕಾಯಿ ಮತ್ತು ಗುಲ್ಗಂಜಿ ಇರ್ಬೋದು ಅಂತ ಅನ್ಕೊಂಡೆ.
0: ಇಲ್ಲ, ಒಂದ ಸರಿ ನಿಮ್ದು.
3: ಹೌದ್ರಿ,
0: ಒಂದು ಮೂರು ಹೇಳ್ಬೇಕು ನೀವು. ಆರು ಕಣ್ಣು ಒಂದು ಕಣ್ಣು,
3: ಆರು ಕಣ್ಣು ಒಂದು ಕಣ್ಣು, ಮೂರು ಒಂದು ಸರಿ ಆತನ್ರಿ.
0: ಮತ್ತೊಂದ್ ಸರಿ ಆತೀಗ
2: ನೋಡ್ರಿ, ಹೇಳ್ತಾ ಹೇಳ್ತಾನ ರೇಣುಕಾ ಉತ್ತರ ಸರಿ ಆಗ್ಬಿಡ್ತ.
0: ಇನ್ನೊಂದ್ ಹೇಳ್ರಿ ರೇಣುಕಾ. ಆರ್ ಕಣ್ಣು,
3: ಆರ್ ಕಣ್ಣು ಅನ್ನೋದು ಹೊಳೆವಲ್ರಿ ಮೇಡಮ್.
2: ಅದು ಯಾರು ಹೇಳ್ತಾರೆ ನೋಡೋಣ ಅಂತ ರೇಣುಕಾ.
3: ಹ್ಞೂನ್ರಿ, ನಮಸ್ತೆ.
2: ನಮಸ್ತೆ. ಹಲೋ
4: ಹಲೋ,
2: ಕೇಳು ಗಿಲತಿ ಕಾರ್ಯಕ್ರಮ ಇದು.
4: ಹಲೋ,
2: ಹಾ ಹೇಳ್ರಿ, ಯಾರು ಮಾತಾಡೋದು?
4: ನಾವು ಸುರೇಖಾ ಅಂತ ಹೇಳ್ರಿ, ಹುಬ್ಳಿಯಿಂದ.
0: ಹೇಳ್ರಿ ಸುರೇಖಾ.
4: ಆರು ಕಣ್ಣು ಅಂದ್ರೆ ಕೊಳಲ್ರಿ ಮೇಡಮ್ ಅವ್ರೆ.
2: ಮೂರು ಕಣ್ಣು
4: ಕೊಳಲು, ಮೂರು ಕಣ್ಣು ತೆಂಗಿನಕಾಯಿ, ಒಂದು ಕಣ್ಣು ಸೂಜಿ.
0: ನೋಡು ಸುರೇಖಾ, ಲಘೂನ ತಲೆ ಓಡಿಸಿ ಹೇಳಿದ್ರು.
2: ಈಗ ಏನಾದ್ರು ಗೊತ್ತಾನ ಸುರೇಖಾ, ಎರಡು ಕಣ್ಣಾಗ ಹತ್ತು ಕಣ್ಣಿಟ್ಟು ಆ ಕಡೆ ಈ ಕಡೆ ನೋಡಿ ಈ ಕಡೆ ಈ ಕಡೆ ಕೇಳಿ ಹೋದಿಲ್ಲ ಸುರೇಖಾ.
0: ಏನ್ ಮಾಡ್ತೀರಿ ಸುರೇಖಾ ನೀವು? ಹೌಸ್ ವೈಫ್ ಅಂದ್ರೆ ಅವಾಗ ಅವಾಗ ಇಂತ ಒಗಟು ಬಿಡಿಸುವ ಒಂದು ಹವ್ಯಾಸ ಅದ. ಅಡ್ರೆಸ್ ಹೇಳ್ಬಿಡಮ್ಮ ಒಂದ್ಸಲ
2: ಕೇಳ್ರಿ. ಕೇಳು ಆಕಾಶವಾಣಿ ನಿಲಯ ನಿರ್ದೇಶಕರು.
4: ಆಕಾಶವಾಣಿ ನಿಲಯ ನಿರ್ದೇಶಕರು,
2: ಮೊದ್ಲಿಗೆ ಬರೇ ನಿಲಯ ನಿರ್ದೇಶಕರು. ಕೇಳು ಗೆಳತಿ ವಿಭಾಗ, ಆಕಾಶವಾಣಿ ಧಾರವಾಡ, 580008. ನಮಸ್ಕಾರ. ಆತಿಲ್ವಾ ಉತ್ತರ ಸಿಕ್ತಿಲ್ಲ
0: ನೋಡು, ಎಷ್ಟು ಚುರುಕಿದಾರ ಅಂದಂಗ ಬಹಳ ಖುಷಿ ಅನಿಸ್ಲಿಕ್ಕತ್ತದ.
2: ಮತ್ತೆ ಕರೆ ಮಾಡ್ಲಿಕ್ಕತ್ತಾರ ಹೇಳ. ನಿನ್ನ ಬಾಣದಿಂದ, ನಿನ್ನ ಬತ್ತಳಿಕೆಯಿಂದ ಬಾಣವನ್ನು ಎಸೆ.
0: ನಿನಗೆ ಎಸಿಲ್ಲ, ಗೆಳತಿಯರಿಗೆ
2: ಅಲ್ಲವಾ? ನಮ್ ಗೆಳತಿಯರಿಗೆ ಮತ್ತು ಕಾತುರಾಕುತ್ತಾರ ಅವ್ರಿಗೆ ಎಸಿ. ನಾ ಏನಿದ್ದೆ ಇರ್ತೀನಿ ಅವಾಗಿದ್ರು.
0: ನೋಡು, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ,
2: ಹಾ
0: ಎಲ್ಲೆಂದ್ರಲ್ಲಿ ಹಾರಾಡ್ತದ.
2: ಯಾದ್ರೂ ನಾನ
0: ನೀ ಎಲ್ಲ ನಾನ ಅನ್ಕೋಬೇಡ. ಗೆಳತಿಯರಿಗೆ ಅವಕಾಶ ಕೊಡು, ಅವ್ರು ನಾನಂತ ಒಂಚೂರು ಹೇಳಿ. ಈಗ ಯಾರಕ್ಕೆ ಕರೆ ಮಾಡ್ಯಾರ ನೋಡಿ ಬಿಡು.
2: ಇಷ್ಟ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ,
0: ಎಲ್ಲೆಂದ್ರಲ್ಲಿ ಹಾರಾಡುತ್ತೆ.
2: ಎಲ್ಲೆಂದರಲ್ಲಿ ಹಾರಾಡುತ್ತದೆ. ಆತುಗೋ. ಹಲೋ
5: ಹಲೋ,
2: ಹಾ
5: ಮೇಡಮ್ ನಮಸ್ತೆ. ರೀ
2: ನಮಸ್ತೆ, ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ.
0: ನಗ್ಲಿಕ್ಕೆ ಹತ್ತಿರಲ್ಲ,
2: ನನ್ನ ಮಾತು ಕೇಳಿ ನಕ್ಕಿರ್ಬೇಕು ಅವ್ರ.
5: ಒಂದೇ ಸೆಕೆಂಡ್ ಮೇಡಮ್,
2: ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ.
5: ಹಾ ಮೇಡಮ್.
2: ಹಾ ಹೇಳ್ರಿ, ನಿಮ್ಮ ಹೆಸರೇನು?
5: ನನ್ನ ಹೆಸರು ಭಾಗ್ಯಶ್ರೀ ಅಂತ್ರಿ ಮೇಡಮ್.
2: ಎಲ್ಲಿಂದ?
5: ನಾನು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಮಾಡಿದ್ರಿ.
2: ಹಾ, ಯಾಕೆ ಬಹಳ ನಗು ಬಂದದಲ್ಲ ಭಾಗ್ಯಶ್ರೀ, ಯಾಕೆ?
5: ಇಷ್ಟು ವರ್ಷದೊಳಗ ಫಸ್ಟ್ ಟೈಮ್ ಕಾಲ್ ಸಿಕ್ಕಿದ್ರಿ. ನಮ್ಮ ಮಮ್ಮಿ ಯಾವಾಗ್ಲೂ ಕಾಲ್ ಮಾಡು ಕಾಲ್ ಮಾಡು ಕಾಲ್ ಮಾಡು ಅಂತ ಬೈತಿದ್ರು. ಇವತ್ತು ಅಚಾನಕ್ ಆಗಿ ಕಾಲ್ ಮಾಡಿದೆ, ಫಸ್ಟ್ ಟೈಮ್ ನನಗೆ ಕಾಲ್.
2: ಅರೆ ರೀ, ಅಲ್ಲ ಮೋಡ್ರಿ ಮುಖದ ಮೇಲೆ ಹಂಗ ನಗುನ ನಗು ನಗುನ ನಗು ಹೋದಿಲ್ಲ ಭಾಗ್ಯಶ್ರೀಗೆ.
5: ನಿಜವಾಗ್ಲೂ ಖುಷಿಗೆ ಬಹಳ ಖುಷಿ ಆದ್ರೆ ಮೇಡಮ್.
2: ಏನ್ ಮಾಡ್ತೀರಿ ಭಾಗ್ಯಶ್ರೀ?
5: ಮೇಡಮ್
2: ಏನ್ ಮಾಡ್ತೀರಿ ನೀವು?
5: ನಾನು ಟೀಚರ್ ಮೇಡಮ್.
2: ಓಹೋ, ಯಾವುದು ಪ್ರಾಥಮಿಕ ಶಾಲೆ?
5: ಪ್ರಾಥಮಿಕ ಶಾಲೆ ಮೇಡಮ್, ಅಲ್ಲಿ ಶಿಗ್ಗಾಂವ್ ತಾಲೂಕಲ್ಲಿ ಚಿಕ್ಕಬಂಡಿಗೆರೆ ಅಂತ ಒಂದು ಹಳ್ಳಿ ಇದೆ.
2: ಮತ್ತೆ ನೀವು ಬನಹಟ್ಟಿ ಹತ್ರ ಅಂದ್ರೆ?

0: ನಮ್ ಪ್ರಾಪರ್ ಬಂದ್ಬಿಟ್ಟು ಬನ್ಹಟ್ಟಿ ಮೇಡಮ್, ನಾನು ಇಲ್ಲ ನಮ್ ತಾಯಿ ಮನೆ ಇರೋದಿಲ್ಲ,
1: ಈಗ
0: ಇಲ್ಲಿ ಬಂದಿದ್ದೆ. ವರ್ಕ್ ಇರೋದು ಅಲ್ಲಿ ಮೇಡಮ್.
1: ಹೌದಾ, ಈಗ ಸುಟಿ ಅದೇನು ಸಾಲಿ?
0: ಸುಟಿ ಐತ್ರಿ ಮೇಡಮ್ ಈಗ.
1: ಆದ್ರೂ ಬನಹಟ್ಟಿ ರಬಕವಿ ಭಯಂಕರ ಬಿಸಿಲಲ್ಲ ಈಗ?
0: ಹೌದ್ರಿ ಮೇಡಮ್, ಬಹಳ ಬಿಸಿಲು.
2: ಅಂದ್ರೆ ಈಗ ಸ್ಕೂಲ್ ರಜಾ ಅಂತ ಇಲ್ಲಿ ಬಂದಿರೇನು?
0: ಹಾ ರೀ ಮೇಡಮ್, ಗಣತಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ವಿಶ್ರಾಂತಿ ಮಾಡ್ಲಿಕ್ಕೆ ಬಂದಿದ್ದೇವ್ ನೋಡ್ರಿ.
1: ಗಣತಿ ಕೆಲಸ ಆತಂಗಾರ.
0: ಹಾ ಮುಗಿತ್ರಿ ಮೇಡಮ್. ಆರಾಮದಿರಿ ಮೇಡಮ್ ನೀವೆಲ್ಲ?
2: ಆರಾಮ ಆರಾಮ. ತವ್ರ ಮನಿ ಅಂದ್ರೆ ಅದೊಂದು ಸುಖನೇ ಬೇರೆ, ಹೌದಿಲ್ಲ?
1: ಎಷ್ಟು ಖುಷಿ ನೋಡ ಭಾಗ್ಯಶ್ರೀ. ಭಾಗ್ಯಶ್ರೀ ಈಗ ಒಗಟಿಗೆ ಉತ್ತರ
2: ಒಗಟು ಕೇಳಿದ್ವಿ, ಕೇಳಿಸ್ಕೊಂಡ್ರೇನು?
0: ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ,
2: ಎಲ್ಲೆಂದ್ರಲ್ಲಿ ಹಾರಾಡ್ತು ಅಂದಿದ್ವಿ.
0: ಗೊತ್ತಿಲ್ಲ ಮೇಡಮ್, ಡ್ರೋನ್
2: ಇಲ್ಲ. ಮತ್ತೆ ಯಾವ ಗೆಳತಿ ಹೇಳ್ತಾಳೆ ನೋಡೋಣ ಭಾಗ್ಯಶ್ರೀ.
0: ನಮ್ಮಮ್ಮಿ ಮಾತಾಡ್ತಾರೆ. ಹಲೋ ರೀ, ನಮಸ್ಕಾರ ಮೇಡಮ್ ರೀ.
2: ನಮಸ್ತೆ. ನಿಮಗೂ ಅಷ್ಟ ಖುಷಿ ಆಗದೀನಿ ಇವತ್ತ ಮಗಳ ಕರೆ ಮಾಡ್ಯಾಳಂತ?
0: ಏನ್ರಿ ಅದ ಇದು ತಗದೆ ರೀ, 8 ಗಂಟೆ ಹಾಡೆಲ್ಲ ಇವ್ 8:30 ಅವ್ರಿ. ಹಾ, ಅವ್ಯಾಕ್ ತಗದಾರು, ಅವ್ಯಾಕ್ ತಗದಾರು, ನಾವ್ ಅನ್ಕೋತ್ ಕೂತೇವ್ರಿ. ಈಗ 10 ಇರ್ತಾನ ಐತಿರಿ?
1: ಹೌದು, 9:30 to 10:30.
2: ಅಲ್ಲ, ನಿಮ್ಗ ಬೆಳಿಗ್ಗೆ ಅರ್ಧ ತಾಸ ಅಷ್ಟೇ, ಯಾಕ ಒಂದ್ ತಾಸ ಕೇಳ್ರಿ ಅಂತ ಜಾಸ್ತಿ.
1: ಪೂರ್ತಿ 9:30 to 10:30.
0: ಅದರಿ.
1: ನಿಮ್ ಹೆಸರು ಏನ್ ಹೇಳಿಲ್ಲ ನೀವು?
0: ಏನ್ರಿ
1: ನಿಮ್ ಹೆಸರು ಹೇಳಿಲ್ಲ?
0: ನನ್ನ ಹೆಸರು ದೇವಿ ರೀ.
2: ಈಗ ಒಗಟಿಗೆ ಉತ್ತರ ಹೇಳ್ತೀರಿ?
1: ಏನಂದ್ರಿ? ಬನಹಟ್ಟಿ ಒಳಗ?
0: ಬನಹಟ್ಟಿ ಒಳಗ ಇರ್ತೇವ್ರಿ ನಾವು, ಇಲ್ಲೇ ಇರ್ರಿ ಮನೆ, ಇಲ್ಲೇ ಇದ್ರೆ. ಮಗಳ ಅಲ್ಲಿ ಡ್ಯೂಟಿ ಮಾಡ್ತಾಳ್ರಿ, ಇಲ್ಲಿ ಸೂಟಿ ಇರನ ಬಂದಾಳ್ರಿ. ಅನ್ನ
1: ಸೀರಿಗಿರಿ ನೇಯಿಕೆ ಮಾಡೋರ್ ಇದ್ದಾರ?
0: ಸೀರಿ ನೇಕಾರ ಎಲ್ಲಾ ನೇಕಾರ್ಕಿನಾರಿ ಇಲ್ಲಿ ಎಲ್ಲಾರಿ.
1: ಈಗ ಅಂದ್ರೆ ಈಗ 11:00 ನಾವು ಬಸ್ ಹತ್ತೆ ಬಿಡೋಣ, ಕಾರ್ ಹತ್ತೆ ಬಿಡೋಣ. ನಾನು ಮಂಜುಳ
0: ಬರ್ರಿ, ಬರ್ಲಿ ಬರ್ರಿ. ನಾವು ಇನ್ನೋರ್ ಇದು ನೋಡಕ್ ಬರ್ಬೇಕು, ಬರ್ಬೇಕಂದ್ರ ಆಗ್ವಾತ್ರ ಅದ.
2: ಏನ್ ನೋಡ್ಲಿಕ್ಕೆ ಬರ್ಬೇಕು? ಆಕಾಶವಾಣಿ ನೋಡ್ಲಿಕ್ಕೆ? ನೀವ್ ಆಕಾಶವಾಣಿ ನೋಡ್ಲಿಕ್ ಬರ್ರಿ, ನಾವು ಸೀರಿ ಮಗಳ ನೋಡ್ಲಿಕ್ ಬರ್ತೇವೆ.
0: ಮಾಡೋಣ್ರಲ್ಲ ಅಷ್ಟೇ.
2: ಈಗ ಒಗಟಿಗೆ ಉತ್ತರ ಹೇಳ್ತೀರಿ ನೀವು?
0: ಬಾರಿ ಸೀರೆಗಳು ಬೇಡ ನಮ್ಮಲ್ಲಿ.
1: ಹೌದೇನ?
0: ಫೇಮಸ್ ಆಗೈತ್ರಿ ಇಲ್ಲಿ.
1: ಹೌದೇನ? ಅವಾಗೆಲ್ಲ ಅಂಗಡಿಗಳು ಇರ್ತಿರ್ಲಿಲ್ಲ, ಈಗ ಅಂಗಡಿನೂ ಆಗ್ಬಿಟ್ಟಾವೇನ ರಬಕವಿ ಬನಹಟ್ಟಿ ಒಳಗೆ?
0: ಹೋಲ್ಸೇಲ್ ಬಜಾರ್ ಅನ್ನೋರಿ, ಹೋಲ್ಸೇಲ್ ರೀ, ಹಜಾರ್ ಅಂತ ಹೇಳ್ರಿ.
1: ಎಲ್ಲ ಹೆಚ್ಚಾಗಿ ಕಾಟನ್ ಸೀರೆಗಳು.
0: ಏನ್ರಿ?
1: ಹೆಚ್ಚಾಗಿ ಕಾಟನ್ ಸೀರೆಗಳು.
0: ಇಲ್ಲಿ ಬರೀ ಕಾಟನ್ ಸೀರೆಗಳ್ರಿ. ಆಂಧ್ರ, ಕೊಲ್ಲಾಪುರ ಎಲ್ಲಾ ಕಡೆ ಹೋಗ್ತಾವ್ರಿ.
1: ಓಹೋ, ಚಲೋ ಆತು. ನೇಕಾರರಿಗೆ ಒಂದ್ ರೀತಿಯ ಆದಾಯ ಇರ್ತದ. ಚಲೋ ಆತು, ಚಲೋ ಆತು ದೇವಿ. ಇದನ್ ಕೇಳಿದ್ರಿ ಒಗಟ್ ಕೇಳಿದ್ರಿ?
0: ಒಗಟ್ ಈಗ ಕೇಳಿಲ್ರಿ, ಮಾತಾಡ್ತಿನಿ ಅವ್ ಕೇಳಿನ್ರಿ ಎಲ್ಲ. ಅದು ಕೊಳಲು ಸೂಜಿ
1: ಅದು ಕೇಳಿದ್ರೆ
2: ಈಗ ಕೇಳ್ತೀನಿ ಕೇಳ್ರಿ. ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲೆಂದ್ರಲ್ಲಿ ಹಾರಾಡ್ತದೆ.
0: ಮೀನ್ ಅಂದಿನ್ರಿ ನಾರ.
2: ಮೀನಾ?
0: ಮೀನರಿ.
2: ಮೀನೆಲ್ಲ ಹಾರ್ತದ್ರಿ, ನೀರಾಗಿರ್ತದಲ್ಲ ಏನು?
1: ಹದ್ದಿಗೂ ರೇಖೆ
2: ಇಲ್ಲ. ಇನ್ನೊಬ್ಬ ಗೆಳತಿ ಯಾರು ಹೇಳ್ತಾಳೆ ನೋಡೋಣ ಅಂತ
1: ಕೇಳ್ತೀರಿ ದೇವಿ? ಯಾವಾಗ ಕರೆ ಮಾಡ್ರಿ.
0: ಸರಿ ರೀ. ಹಾ ರೀ.
1: ಹಲೋ.
3: ಹಲೋ.
1: ಹಾ ಹೇಳ್ರಿ.
3: ಸೈದಾಪುರದಿಂದ ಮಾದೇವಿ ಹಂಜಿ ರೀ.
2: ಮಾದೇವಿ ಹಂಜಿ, ಬಹಳ ದಿನದ ನಂತರ ಕರೆ ಮಾಡಿದ್ರಿ.
3: ಹೌದ್ರಿ.
2: ಒಗಟ್ ಅಂದ ಕೂಡಲೇ ಮಾದೇವಿ ಹಂಜಿ ಫೋನ್
1: ಬರ್ತದ, ಹೌದಿಲ್ಲ ಮಾದೇವಿ?
2: ಭೂಪಟ ಅಲ್ಲ ಹಾರಾಡ್ತದ ಅಂತಂದೆ ನಾನು. ಭೂಪಟ ಎಲ್ಲ ಹಾರಾಡ್ತದ? ಗಾಳಿಪಟ ಬೇರೆ, ಭೂಪಟ ಬೇರೆ. ಅಲ್ಲ ಮಾ, ಭೂಪಟ ಅಂದ್ರೆ ನಕಾಶ ಮ್ಯಾಪ್, ಗಾಳಿಪಟ ಅಂದ್ರೆ ಹೊರಗೆ ಹಾರಿಸ್ತಿರಲ್ಲ ಅದು. ಮತ್ತೆ ರೇಡಿಯೋ ಕೇಳ್ತಿರ್ತೀರಿ ಮಾದೇವಿ? ಆದ್ರೆ ಕರೆ ಮಾಡಿದ್ದಿಲ್ಲ ನೀವು. ಅಡ್ಡಿಲ್ಲ, ಕೇಳ್ತಾ ಇರ್ರಿ ಮಾದೇವಿ.
1: ಧನ್ಯವಾದ. ಈಗೇನ್ವಾ ಗಾಳಿಪಟದ ಹೊಂಟು ಬಿಡ್ಲೇನ?
2: ಯಾಕ ಉತ್ತರ ಹೇಳ್ಬಿಡ್ಲ ನಾನು?
1: ಮತ್ತೆ ಈಗ ಹೇಳಿದೆಲ್ಲ ಗಾಳಿಪಟ ಅಂತ.
2: ಅಲ್ಲ, ಅವ್ರಿಗೆ ಭೂಪಟ ಗಾಳಿಪಟದ ವ್ಯತ್ಯಾಸ ಹೇಳಿದೆ ನಾನು. ನಾನು ಹೇಳಿದ ಒಗಟಿನ ಉತ್ತರ ಇದಲ್ಲ.
1: ಓ, ಹಂಗಾತನು.
2: ಉತ್ತರ ಹೇಳ್ಬಿಡ್ತೀನಿ ನೋಡಿ, ಬಾಳ ಕಾಡ್ಸ್ ಬೇಡ.

0: ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಎಲ್ಲೆಂದ್ರಲ್ಲಿ ಹಾರಾಡುತ್ತದೆ ಅಂದ್ರೆ ಮನುಷ್ಯನ ಮನಸ್ಸು. ಮನಸ್ಸು ನಿನ್ ಮನಸ್ಸಿಗಿಲ್ಲದೇನು ಎಲ್ಲೋ ಹೋಗ್ತದ. ಈಗ ಓಡಿದ್ದಿ ಬನಹಟ್ಟಿಗೆ ಸಿರಿ ತಗೊಳಕ್ಕೆ, ಮತ್ ವಾಪಸ್ ಇಲ್ಲಿ ಬಂದು ಕೂತಿ, ಅದಕ್ಕೆ ರೆಕ್ಕಿಲ್ಲ ಪುಕ್ಕಿಲ್ಲ ನೋಡ್. ಮತ್ತ ಹಂಗ ಈಗ ಮತ್ ಇನ್ನೊಬ್ಬ ಗೆಳತಿ ಎಲ್ಲಿಂದ ಫೋನ್ ಮಾಡಿ
1: ಕೊಡಿಸ್ತೀನಿ ಅಂತ ಕೊಡ್ಸಂಗಿಲ್ಲ ಬಿಡಂಗಿಲ್ಲ
0: ಅಲ್ಲ. ಮತ್ತೆ ಇನ್ನೊಬ್ಬ ಗೆಳತಿ ಫೋನ್ ಮಾಡಿ ಇನ್ನೇನೋ ಕೊಡ, ಅದ ನಮ್ಮ ಊರಾಗ ಅಂದ್ರೆ ಮತ್ತೆ ಅಲ್ಲಿ ಹೊಂಟಿ ಅಂದ್ರೆ ಇದಕ್ಕೆ ಉದಾಹರಣೆ ಮನಸ್ಸು.
1: ನೋಡ್ರ ನೀ ನನ್ನ ಮನಸ್ಸು ಹತೋಟಿ ಒಳಗೆ ಇಡ್ಬೇಕಂದ್ರೆ ನೀವು ಕೊಡಿಸ್ತಿರ್ಬೇಕು ಅವಾಗ.
0: ಆಯ್ತಾಯ್ತು, ಈಗ ಮುಂದಿನ ಒಗಟ್ ಹೇಳ ನಿಂಗ ಬೇಡ ಹೇಳು
1: ಹೇಳು ಹೇಳ.
0: ಹಸಿರು ಸೀರೆ ಉಟ್ಕೊಂಡಾಳ.
1: ಹ್ಮ್,
0: ನೀ ಆಗಳ ಸೀರೆ ಅಂದಲ್ಲ ಅದಕ್ಕೆ ಹೇಳಿಗತ್ತೀನಿ ನಿಂಗ.
1: ಹೌದಲ್ಲ,
0: ಬಂಗಾರದ ಗೆಜ್ಜೆ ಕಟ್ಕೊಂಡಾಳ.
1: ಹ್ಮ್,
0: ನೆಲದಾಗ ತತ್ತಿ ಇಡ್ತಾಳಂತ.
1: ಹೋಗು, ಹಸಿರು ಸೀರೆ ಉಟ್ಕೊಂಡಾಳ, ಬಂಗಾರದ ಗೆಜ್ಜೆ ಹಾಕೊಂಡಾಳ, ನೆಲದಾಗ ತತ್ತಿ ಇಡ್ತಾಳ. ಯಾರು?
0: ನಾನಂತೂ ಅಲ್ಲ, ಉತ್ತರ ಹೇಳ್ತಾರೆ ಕೇಳ.
1: ತಡಿ ತಡಿ ತಡಿ ತಡಿ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
2: ನಾನು ಶ್ರೀದೇವಿ ಬಡಗೇರ್ ಅಂತ ಹೇಳಿ ಮಾತಾಡೋದ್ರಿ.
1: ಊರು
2: ದೇವಿಕೊಪ್ಪದಿಂದ
0: ಯಾವ ಗೆಳತಿ ಮಾಡಿದ್ದಿಲ್ಲ ನಮಗ.
2: ಹೌದ್ರಿ,
0: ಏನ್ ಮಾಡ್ತೀರಿ?
1: ಏನ್ ಕೆಲಸ ಮಾಡ್ತೀರಿ ಶ್ರೀದೇವಿ?
2: ಹೌಸ್ ವೈಫ್ ರೀ.
0: ಮತ್ ಕರೆ ಯಾಕೆ ಮಾಡಿರ್ಲಿಲ್ಲ?
2: ಮಾಡಿದ್ದೀರಿ ಹಲೋ ಬಿಲಾಸಕ್ಕೆ ವಾಸನ ಟ್ರೈ ಮಾಡಿದ್ದೀರಿ. ಬೆಳಗ್ಗೆ ಎದ್ದೇಳ್ರಿ ನಂದನ ಕಾರ್ಯಕ್ರಮ, ಅದಕ್ಕೂ ಒಂದ್ ತಾಸು ಟ್ರೈ ಮಾಡಿದಿರಿ, ಒಟ್ಟ ಲೈನ್ ಸಿಕ್ಕಿದಿಲ್ರಿ. ಅದಕ್ಕೆ ಈಗ ನೋಡೋದಂತ ಹಂಗೆ ಟ್ರೈ ಮಾಡಿದಿರಿ, ಲೈನ್ ಸಿಕ್ತಿರಿ.
0: ಖುಷಿ ಆಗ್ಬಿಟ್ಟು,
1: ಎಷ್ಟು ಖುಷಿ ಆಗ್ಯದ ನೋಡು ಶ್ರೀದೇವಿ. ಅಲ್ಲೇನು ಬಹಳ ಖುಷಿ ಆಗ್ಯದ ಹೌದಿಲ್ಲ?
2: ಹೌದ್ ಹೌದ್ರಿ.
1: ಈಗ ನಾವು ಒಗಟ್ ಹೇಳಿಕತ್ತಿದ್ವಿ.
2: ಹೌದ್ರಿ ಮೇಡಮ್, ಈಗ ಹೇಳ್ರಿ.
0: ಕೇಳಿಸಿ ಇನ್ನೊಂದ್ಸಲ ಹೇಳಿ. ಹಸಿರು ಸೀರೆ ಉಟ್ಕೊಂಡಾಳ, ಬಂಗಾರದ ಗೆಜ್ಜೆ ಕಟ್ಕೊಂಡಾಳ, ನೆಲದೊಳಗ ತತ್ತಿ ಇಡ್ತಾಳ, ಯಾರು? ಗೊತ್ತಾಗ್ಲಿಲ್ಲ. ಹ್ಮ್,
1: ಮತ್ತ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ ಶ್ರೀದೇವಿ? ಕೇಳು ಗೆಳತಿ ಸೇರ್ತದ? ಕೇಳ್ತಿರ್ತೀರಿ
0: ಯಾವ ಕಾರ್ಯಕ್ರಮ? ಖುಷಿ ಕೊಡ್ತೀವಿ.
1: ಚಿತ್ರಗೀತೆ ಕಾರ್ಯಕ್ರಮವನ್ನು ಹೆಚ್ಚಾಗಿ ಕೇಳ್ತೀರಿ? ಅಡ್ಡಿಲ್ಲ, ಕೇಳ್ತಾ ಇರಿ. ಮತ್ತೆ ಬೇರೆ ಗೆಳತಿ ಇವತ್ ಕೇಳು ಗೆಳತಿ ಸಿಕ್ಕದಲ್ಲ ಅಂದ್ಮೇಲೆ ಇನ್ಮೇಲೆ ಹಲೋ ಅಭಿಲಾಷ ಕೂಡ
2: ಖುಷಿ ಆಯ್ತ್ರಿ. ಕರೆ ಸಿಕ್ತಲ್ಲ ಅಂತ ಖುಷಿ ಆಯ್ತ್ರಿ ಮೇಡಮ್.
1: ಧನ್ಯವಾದ ಹಂಗಾರೆ ಶ್ರೀದೇವಿ. ಇನ್ನೊಂದು ಕರೆ ತಗೊಳ್ಳೋಣ. ಹಲೋ, ಕೇಳು ಗೆಳತಿ ಹೇಳ್ರಿ. ಹಲೋ ಹಲೋ ಹಲೋ
3: ಹಲೋ ಮೇಡಮ್.
1: ಹ್ಮ್, ಹೇಳ್ರಿ, ಯಾರು ಮಾತಾಡೋದು? ನಿಮ್ಮ ಹೆಸರು?
3: ಲಕ್ಷ್ಮೀ ರೀ ಮೇಡಮ್.
1: ಜಾವೂರು ಗ್ರಾಮ?
3: ಹ್ಞೂ ಮೇಡಮ್.
0: ಏನ್ ಮಾಡ್ತೀರಿ ಲಕ್ಷ್ಮಿ? ಗೃಹಿಣಿ. ಈಗೆಲ್ಲ ಕೆಲಸ ಕೆಲಸ ಮುಗಿಸಿ ಕಾರ್ಯಕ್ರಮ ಕೇಳಿ ಕೂತಿರೇನು? ಈಗ ಒಂದ್ ಒಗಟು ಕೇಳಿದ್ವಿ ಲಕ್ಷ್ಮಿ, ಕೇಳಿಸ್ಕೊಂಡ್ರಿ? ಉತ್ತರ ಹೇಳ್ತೀರಿ? ಹೇಳ್ರಲ್ಲ.
3: ಭೂಮಿ ತಾಯಿ ಮೇಡಮ್?
0: ಭೂಮಿ ತಾಯಿ ಅಲ್ಲ.
1: ನೋಡೋಣ, ಬೇರೆ ಗೆಳತಾರೆ ಹೇಳ್ತಾರೆ ಅಂತ ಕೇಳೋಣ ಅಂತ. ಮತ್ತೆ ಅವಾಗ ಅವಾಗ ಕರೆ ಮಾಡ್ತಿರ್ತೀರ ಲಕ್ಷ್ಮಿ? ಇಲ್ಲ
3: ಸಿಕ್ಕಿಲ್ರಿ ಮೇಡಮ್, ಒಂದ್ ಎರಡ್ ವರ್ಷ ಆತ್ರಿ ಈಗ ಸಿಕ್ಕತ್ತ.
1: ಹ್ಮ್, ಹೌದಲ್ಲ, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
3: ಹ್ಞೂ ಮೇಡಮ್, ಆರಾಮಿದ್ರಿ ಮೇಡಮ್?
1: ಧನ್ಯವಾದ. ಹಲೋ
4: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ ಇದು.
4: ಹಲೋ ಹಲೋ ರೀ,
1: ಕೇಳು ಗೆಳತಿ ಕಾರ್ಯಕ್ರಮ ಇದು.
4: ಮಾತಾಡ್ತಾರ ನೋಡಿ,
1: ಮತ್ ಕೊಡ್ರಿ.
4: ಆಕಾಶವಾಣಿ ಕೇಳು ಗೆಳತಿ ಕಾರ್ಯಕ್ರಮ.
3: ಹಲೋ ರೀ ಮೇಡಮ್ ರೀ,
1: ಹೇಳ್ರಿ, ಯಾರು ಮಾತಾಡೋದು?
3: ನಾವು ಹಾವೇರಿ ತಾಲೂಕು ರೀ, ಹಾವೇರಿ ಜಿಲ್ಲಾ ಹೊಸೂರು ಗ್ರಾಮದಿಂದ ಮಾತಾಡ್ತೀರಿ. ನಮಸ್ಕಾರ ಮೇಡಮ್.
1: ಯಾವ ಊರು, ಊರಿನ ಹೆಸರೇನು? ನಮಸ್ಕಾರ,
3: ಹೆಸರು ಕವಿತಾ ಅಂತಾರೆ.
1: ನಿಮ್ಮ ಊರಿನ ಹೆಸರೇನು?
3: ನಮ್ದು ಹೊಸೂರು ಗ್ರಾಮ ರೀ, ನಜೀಕ್
1: ಹೊಸೂರು
3: ಅಂತಾರೆ.
1: ಕಾರ್ಯಕ್ರಮ ಕೇಳ್ತಿದ್ರಿ?
3: ಕಾರ್ಯಕ್ರಮ ಬಾ ಚಂದ ನಡೀತೇವ್ರಿ. ದಿನ ಕೇಳ್ತೇವ್ರಿ, ಬಾ ಇಂಟ್ರೆಸ್ಟ್ ರೀ.
0: ಮತ್ತೆ ಫೋನ್
3: ಕಾರ್ಯಕ್ರಮ ಹಾಕದ ಬಿಟ್ಬಿಟ್ಟಿರಲ್ರಿ ಮೇಡಮ್ ಅವ್ರ, ಅವ್ನ
1: ಮುಗೀತದು ಭೀಮಯ್ಯನ ಮುಗಿತು,
3: ಪ್ರಸಾರ ಮಾಡ್ರಿ ಮೇಡಮ್ ದಯವಿಟ್ಟು.
1: ಈಗ ಸದ್ಯದ

0: ಆಗಂಗಿಲ್ಲ, ಇನ್ನೂ ಸ್ವಲ್ಪ ದಿನಗಳನ್ನ ಅಂತಾರ. ಹ್ಮ್,
1: ಭಾಳ ಚಲೋ ಕೇಳ್ತೈತ್ರಿ, ನಮ್ ಭಾಳ ಇಂಟ್ರೆಸ್ಟ್ ಅದ, ಇನ್ನೊಂದ್ಸಲ ಕೇಳ್ಬೇಕ ಅನ್ಸತ್ರಿ. ಅದು
0: ನೋಡೋಣಂತೆ. ಇವತ್ತ ಒಗ್ಗಟ್ಟು ಕೇಳಿದ್ರಿ ಕವಿತಾ?
1: ಇಲ್ರಿ ಮೇಡಮ್, ನಾನು ಕೆಲ್ಸದಾಗಿದ್ರೆ ನಮ್ಮ ಮನೆಯವ್ರು ಕೇಳ್ಯಾರ್ರಿ.
0: ಹ್ಮ್, ನೀವು ಕೇಳ್ರಿ, ಈಗ ನಾವು ಹೇಳ್ತೀವಿ.
2: ಹಸಿರು ಸೀರೆ ಉಟ್ಕೊಂಡಾಳ, ಬಂಗಾರದ ಗೆಜ್ಜೆ ಕಟ್ಕೊಂಡಾಳ, ನೆಲದಲ್ಲಿ ತತ್ತಿಯನ್ನ ಇಡ್ತಾಳ. ಹ್ಮ್, ಸರಿಯಾದ ಉತ್ತರ ಹೇಳಿದ್ರು ಕವಿತಾ.
0: ಈಗ ಕೇಳಿಸ್ಕೊಂಡ್ರು ಆದರೂ ಗೊತ್ತಾಗ್ಬಿಡ್ತು. ಹ್ಮ್, ಬಹಳ ಒಳ್ಳೇದು, ಯಾಕಂದ್ರೆ ಕೆಲಸ ಮಾಡ್ತಿರ್ತಾರಲ್ಲ ಮಂಜುಳ,
2: ಗೊತ್ತಾಗ್ತದೆ.
0: ಹ್ಮ್, ಕವಿತಾ ಹೊಲವೇನು? ಹೋಗ್ತಿರ್ತೀರೇನು?
2: ಹೊಲದಾಗ ಶೇಂಗಾ ಹಾಕಿರೇನು?
1: ಹಾಕ್ತಿದ್ರಿ ಮೇಡಮ್, ಈಗ ಮಳಿ ಜಾಸ್ತಿ ಆಗ ಸಂಬಂಧ ಹಾಕದ್ ಬಿಟ್ಟವ್ರಿ, ಒಂದ್ ಎರಡು ಮೂರು ವರ್ಷ ಆತ್ರಿ ಮೇಡಮ್.
0: ಈಗೇನ್ ಹಾಕಿರಿ?
1: ಈಗ ಗೋಯಿನ್ ಚಾಳ್ರಿ ಮೇಡಮ್, ಒಂಚೂರು ಹೆಸರು ಇಂತವೆಲ್ಲ ಮಾಡ್ಕೊಂತವ್ರಿ.
0: ಅಡ್ಡ ಇಲ್ಲ, ಮನೆಗೆ ಉಪಯೋಗ ಆಗೋವಂತವೆ.
1: ಹ್ಮ್,
2: ಆಯ್ತು
0: ಕವಿತಾ, ಕೇಳ್ತಾ ಇರ್ರಿ.
1: ಧನ್ಯವಾದ. ಧನ್ಯವಾದ ಮೇಡಮ್.
0: ನೋಡ್ವಾ, ಇನ್ನು ಒಂದು ಹೇಳ್ತಿ, ಏನ್ ನೋಡ್ನಿ
2: ಅಷ್ಟನ
0: ಸಮಯ ಆಗ್ಲಿಕ್ಕೆ ಬಂತ, ಮತ್ತೆ ಲಘು ಲಘುನೇ ಹೇಳಕಿನ.
2: ನಾ ರೆಡಿನ ನೋಡು, ಸಣ್ಣದ ಹೇಳ್ತೀನಿ ನಿನಗೆ. ಮುಳ್ಳಯ್ಯನ ಹೊಟ್ಟ್ಯಾಗ 300 ಮಕ್ಕಳು.
0: ಹೊಗ್ಗೋ ನೀನು. ಮುಳ್ಳಯ್ಯನ ಹೊಟ್ಟ್ಯಾಗ 300 ಮಕ್ಕಳು. ನೋಡೋಣ. ಹಲೋ,
3: ಹಲೋ ರೀ ಮೇಡಮ್.
0: ಕೇಳು ಗೆಳತಿ ಕಾರ್ಯಕ್ರಮ ಇದು, ಮಾತಾಡ್ರಿ.
3: ಹಲೋ
0: ಹಲೋ, ಹಾ ಕೊಡ್ರಿ. ಹಲೋ
4: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
4: ನಾವು ಚಿಕ್ಕಪ್ಪನಿಂದ ಫಾತಿಮಾ ರೀ.
0: ಹಾ ಹೇಳ್ರಿ ಫಾತಿಮಾ, ಕೇಳಿಕತ್ತಿದ್ರಿ ಕಾರ್ಯಕ್ರಮ?
4: ಹಾ ಮೇಡಮ್, ಕೇಳ್ತಿರ್ತೇವ್ರಿ. ಆರಾಮದ್ರಿ ಮೇಡಮ್?
2: ಮತ್ ನೀವ್ ಯಾಕೆ ಕರೆ ಹಚ್ಚೋದಿಲ್ಲ ಫಾತಿಮಾ?
4: ಬರೋದಿಲ್ರಿ ಮೇಡಮ್, ನಾವು ಸಾಲಿ ಕಲ್ಸಿಲ್ರಿಪ್ಪ.
0: ಸಾಲಿ ಕಲಿಯೋದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ.
2: ಅಲ್ಲ, ನೀವು ಮುಂದಿನ ಸಲ ಕೇಳು ಗೆಳತಿ ಮಾಡ್ಬೇಕಾದಾಗ ನೀವ ಕಲಿತು ಫೋನ್ ಹಚ್ಬೇಕು ನೋಡ್ರಿ.
4: ಹೌನ್ರಿ ಮೇಡಮ್, ಆಸ್ತಿಯವ್ರಿ ಮೇಡಮ್.
2: ಹಾ, ಈಗ ಇವತ್ತಿನ ಒಗ್ಗಟ್ಟು ಕೇಳಿದ್ರಿ?
4: ಹಾ ಮೇಡಮ್, ಕೇಳೇನ್ರಿ.
0: ಉತ್ತರ
4: ಕುಸಿಬ್ರಿ ಸರ.
2: ಹಾ
4: ಕುಸಿಬಿ ಮೇಡಮ್.
2: ಕುಸಿಬಿ ಅಲ್ಲ.
4: ಹಾನ್ರಿ.
2: ಅಲ್ಲ,
0: ಇನ್ನೊಮ್ಮೆ ಹೇಳ್ಬಿಡ್ಲ.
2: ಮುಳ್ಳಯ್ಯನ ಹೊಟ್ಟ್ಯಾಗ 300 ಮಕ್ಕಳು.
0: ಗೊತ್ತಾಗ್ಲಿಲ್ಲ.
4: ಗೊತ್ತಾಗ್ಲಿಲ್ರಿ ಮೇಡಮ್.
2: ಕೇಳ್ತಾ ಇರ್ರಿ, ಇನ್ನೊಬ್ಬ ಗೆಳತಿ ಹೇಳ್ತಾರೆ.
0: ಹಲೋ ಹಲೋ, ಹೇಳ್ರಿ ಹೇಳ್ರಿ, ಯಾರು ಮಾತಾಡೋದು? ಹಲೋ,
2: ಕರೆಗಳು ಕಟ್ ಆಗ್ಲಿಕ್ಕೆ.
0: ಹಲೋ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ.
5: ಹಲೋ ರೀ,
0: ರೇಡಿಯೋ ದೂರ ಇಡ್ಬೇಕಮ್ಮ, ನನ್ನ ಧನಿ ನನಗ ಕೇಳಿಸ್ಲಿಕ್ಕತ್ತದ. ಯಾರು ಮಾತಾಡೋದು?
5: ನಾನು ಬದಾಮಿ ತಾಲೂಕು ಕುಗೇರಿ ಕ್ರಾಸ್ ಸಿಮ್ಮನ್ ಕಟ್ಟಿ ಸವಿತಾ ಗುಂಡಾಳೆ.
0: ಸವಿತಾ, ಇನ್ನೊಂಚೂರು ದೂರ ಬರ್ರಿ. ಈಗ ಕೇಳಿದ್ರಿ ಒಗಟ್ ಕೇಳಿದ್ರಿ,
5: ಇನ್ನೊಂದು ಹೇಳ್ರಿ ಮೇಡಮ್.
2: ಮುಳ್ಳಯ್ಯನ ಹೊಟ್ಟೆಯೊಳಗ 300 ಮಕ್ಕಳು.
5: ಹ್ಮ್,
0: ಹೇಳ್ರಿ.
5: ಬಳ್ಳೊಳ್ಳಿ
2: ಇಲ್ಲ, 300 ಇರ್ತಾವೇನು ಒಂದು ಗಡ್ಡೆಯಾಗಿ ಬಳ್ಳೊಳ್ಳಿ.
0: ನೋಡೋಣ ಸವಿತಾ ಮತ್ತಾರು ಹೇಳ್ತಾರೇನಂತ. ಹಲೋ
6: ಹಲೋ,
0: ಕೇಳು ಗೆಳತಿ ಕಾರ್ಯಕ್ರಮ, ಲಘುನೇ ಹೇಳಬೇಕು. ಯಾರು ಮಾತಾಡೋದು? ಸಮಯ ಆಗ್ತಾ ಬಂತು
6: ಮೇಡಮ್. ಗೊಂಜಾಳ ತನಿ
2: ಇಲ್ಲ
0: ನೋಡೋಣ. ಹಲೋ
6: ಹಲೋ,
0: ಹೇಳ್ರಿ.
6: ನಾವು ಲಕ್ಷ್ಮೇಶ್ವರದಿಂದ ರಾಣಿ ಅಂತ ಮೇಡಮ್.
0: ಹೇಳ್ರಿ ಉತ್ತರ.
6: ಹಲಸಿನ ಹಣ್ಣು ಮೇಡಮ್.
2: ಸರಿಯಾದ ಉತ್ತರ ಹೇಳಿದ್ರು ರಾಣಿ.
0: ಧನ್ಯವಾದ, ಅಭಿನಂದನೆಗಳು. ಕಾರ್ಯಕ್ರಮದ ಸಮಯ ಆಗ್ತಾ ಬಂತು,
2: ಮತ್ತೆ ಮುಂದಿನ ವಾರ ಮಾತಾಡೋಣ ರಾಣಿ.
0: ಮಂಜುಳಾ, ಸಾಕಷ್ಟು ಕೇಳಿದೀವ, ಮತ್ತೆ ಸಮಯ ಆಗ್ತಾ ಬಂತು. ಎಲ್ಲರಿಗೂ ಹೇಳೋಣ
2: ನಮಸ್ಕಾರ.
0: ನಮಸ್ಕಾರ.

ಕೇಳು ಗೆಳತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ತಾಂತ್ರಿಕ ಸಹಾಯ ನೀಡಿದವರು ಎನ್ ಸುಬ್ಬಯ್ಯ ಹಾಗೂ ನದೀಮ್ ಅಹಮದ್ ಅಣ್ಣಿಗೇರಿ. ಆಕಾಶವಾಣಿ ಧಾರವಾಡ, ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಛೋಟೆ ರೆಹಮತ್ ಖಾನ್ ಅವರ ಸಿತಾರ ವಾದನದಲ್ಲಿ ಕೇಳಿ ರಾಗ್ ಅಲಹಯ್ಯಾ ಬಿಲಾವಲ್, ತಬಲಾ ಪಂಡಿತ್ ಸಾತಿಲಿಂಗಪ್ಪ ದೇಸಾಯಿ ಕಲ್ಲೂರ್. ಕೇಳಿ ಉಸ್ತಾದ್ ಛೋಟೆ ರೆಹಮತ್ ಖಾನ್ ಅವರ ಸಿತಾರ ವಾದನದಲ್ಲಿ ರಾಗ್ ಅಲಹಯ್ಯಾ ಬಿಲಾವಲ್.

ಇದುವರೆಗೆ ಉಸ್ತಾದ್ ಛೋಟೆ ರೆಹಮತ್ ಖಾನ್ ಅವರ ಸಿತಾರ ವಾದನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತಿಲಿಂಗಪ್ಪ ದೇಸಾಯಿ ಕಲ್ಲೂರ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6-8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬುರಾಜ್

0: ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ UIDAI ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಅದಾದ್ರೆ 400 ಜನ ಹಾಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಅದು ಅಲ್ಲದೆ ಇನ್ನೊಬ್ಬರು ASK ಮ್ಯಾನೇಜರ್ ಇರ್ತಾರೆ. ಅವರಾದರೆ ನಮ್ಮ ಎಂಪ್ಲಾಯಿ, UIDAI ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡೋದು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15 ಶುಕ್ರವಾರ ಸಂಜೆ 6:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೇ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳ ನೋಡಿದೊಡನೆ, ಮೇಡಮ್ ನೋಡಿದ್ರ, ಇವತ್ತು ಕೂಡ ಆ ಮುಕ್ಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೆ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಣ್ಣು

0: ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್ ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು.
1: ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

0: ಇದುವರೆಗೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ

ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: ಕೆಲಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: अल्टीमेट गोल एग्जाम के नंबर नहीं हो सकता है. अल्टीमेट गोल संपूर्ण जीवन के विकास का होना चाहिए.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: आत्मीय ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
4: ಪ್ರತಿ ಶನಿವಾರ
3: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
5: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
6: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
5: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ May 15
6: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
5: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
6: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
5: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15 ಶುಕ್ರವಾರ
6: 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
5: ಸಂಧ್ಯಾ ಸುಧೇ
6: ಕಾರ್ಯಕ್ರಮಕ್ಕೆ ಬನ್ನಿ,
5: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
7: ಕೇಳುವರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಶಾಖದ ಅಲೆಗಳ ಲಕ್ಷಣಗಳು ಮತ್ತು ಕಾರಣಗಳು ಹಾಗೂ ಅದರ ಪರಿಣಾಮಗಳ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್ ಅವರಿಂದ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ನಿತೀಶ್ ಡಂಬಾಳ್. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದ ಚಿತ್ರಭಾನುಕೋಟೆಯ ಚನ್ನಪ್ಪ ಹೊಸಬಸಪ್ಪ ಬಳಿಗಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳುತ್ತೀರಿ. 1:30 ಹಲೋ ಅಭಿಲಾಷ, 2:40 ಹೊಸ ಹಾಡು ಕೇಳುತ್ತೀರಿ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.

0: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪ ಅಂತಂದ್ರೆ, ಈಗ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ, ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
1: ಧನ್ಯವಾದಗಳು
0: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನ ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಅವರ ಆರೋಗ್ಯದಲ್ಲಿ ಕಂಡು ಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡಬೇಕು. ನಾ ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವುವು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
1: ನೀವು ಹೇಳ್ದಂಗೆ ಈ ಸಾರಿ ಬಿಲ್ಲಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೇ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನ ಕ್ರಾಸ್ ಆಯ್ತು ಅಂತಂದ್ರೆ ಏನಾಕೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಬಹಳ ಕಾಣಿಸ್ತೈತಿ. ಯಾಕ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ, ಸಣ್ಣಕ್ಕೊಳಗೆ ಏನಾಗ್ತೈತ್ರಿ ಇಷ್ಟು ಹೀಟ್ ವೇವ್ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂತ ಕೆಪಾಸಿಟಿ ಇನ್ನು ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
0: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ,
1: ಆಟೋ ರೆಗ್ಯುಲೇಷನ್ ಅಂತ ಹೇಳಿ, ಬಾಡಿ ಟೆಂಪರೇಚರ್ ಇಷ್ಟ ಇದ್ದಾಗ ಅದನ್ನ ಕೂಲ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನೂ ಇಳಿತಾ ಇರ್ತೈತೆ ಅವ್ರು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
0: ಹೊರಗಡೆ
1: ಹೋಗ್ತಾವ, ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದು ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ. 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗ ಒಂದ್ 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತ್ ಹೇಳ್ಬಹುದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನ್ ಹೇಳ್ತೇವಲ್ರಿ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು ಎಷ್ಟು ಜಾಸ್ತಿ ನೀರ್ ಕುಡಿಬೇಕು ಅನಿಸ್ತೈತ್ರಿ, ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ. ಯಾಕೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದು ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
0: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ.
1: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ ಇದ್ರ ಅಂದ್ರೆ ಎಲ್ಡರ್ಲಿ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರೆ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ, ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್, ಸಣ್ಣ ಮಕ್ಕಳಲ್ಲಿನೂ ಆಯ್ತು ಹಿರಿಯ ನಾಗರಿಕರಲ್ಲಿನೂ ಆಯ್ತು. ಇದ್ರ ಲಕ್ಷಣಗಳು ಏನ್ ಬರ್ತಾವ ಅಂತಂದ್ರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತೈತ್ರಿ, ಬಹಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಕೈತ್ರಿ ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ, ಅದಕ್ಕೆ ಏನಾಗ್ತದೆ ಸುಸ್ತ್ ಆಗ್ತಾರ. ಎಕ್ಸಾಸ್ಟ್ ಅಂದ್ರೆ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗ ಔಷಧ ಹೇಳಿ ಕೂಡ್ತಾರಲ್ರಿ ಆ ತರ ಎಕ್ಸಾಸ್ಟನ್, ಎಕ್ಸಾಸ್ಟ್ ಸಾಕು ಇನ್ ಕೆಲ ಮಾಡಕ್ ಆಗಂಗಿಲ್ಲ, ಸುಸ್ತ್ ಆಗ್ತೈತಿ. ಕೆಲವೊಂದ್ಸರಿ ಡಿಸಿನೆಸ್ ಅಂತ ಹೇಳಿ ತಲೆ ಚಕ್ಕರ್ ಬರೋದು ಅಂತ ಹೇಳ್ತೈತಿ, ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ

0: ನೀಸಿನೆಸ್ ಮೈ ಕೈ ನೋಸೋದು ಈ ಲಕ್ಷಣ ಹೀಟ್ ಎಕ್ಸಾಷನ್ ಇಲ್ಲೇ ಅಷ್ಟೇ ಯೂರಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತೈತಿ ಒಂದಕ್ಕೆ ಹೋಗಿ ಮಾಡನು ಕಡಿಮೆ ಆಗ್ತದೆ.
1: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನಾವು ನಿರ್ಜಲೀಕರಣ ಅಂತ ಕರಿತೀವಿ ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂತಹ ಬದಲಾವಣೆಗಳೇನು ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
0: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವ ಅದ್ರ ಪ್ರಕಾರನೇ ಅವ್ರ ಸಿಂಪ್ಟಮ್ಸ್ ಇರ್ತೈತ್ರಿ ಅಂದ್ರೆ ಲಕ್ಷಣಗಳಿರ್ತಾವ. ಈಗ ನಾವು ಒಂದ್ ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳೊಳಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು ಎರಡ್ ತರ ಬಿಹೇವ್ ಮಾಡು ಅಂದ್ರ ಲಕ್ಷಣಗಳನ್ನ ತೋರಿಸಬಹುದು. ಒಂದು ಆಗ್ಲೇ ಹೇಳದಂಗೆ ಹತ್ರನು ಕಣ್ಣಾಗ ನೀರ್ ಬರಂಗಿಲ್ಲ, ಕಣ್ಣು ಒಳಗ್ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದ ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನ್ ಮಾಡ್ತೈತ್ರಿ, ಒಂದು ಇರಿಟೇಷನು ಆಗೋದು, ಕಿರಿಕಿರಿ ಮಾಡೋದು, ಸುಮ್ ಸುಮ್ನೆ ಅಳೋದು ವಿದೌಟ್ ರೀಸನ್. ಬಟ್ ಅದರ ಒಳಗೆ ಇಂಟರ್ನಲಿ ಅದ್ರ ಲಕ್ಷಣ ಇರ್ತೈತಿ. ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದ್ ಫಾರ್ಮ್ ಆಗಿ ಏನಾಗ್ಬಹುದು, ಸುಸ್ತು ಆಗ್ಬಹುದು, ಆಕ್ಟಿವ್ ಇರಂಗಿಲ್ಲ,
1: ಆಕ್ಟಿವ್ ಇರೋದಿಲ್ಲ.
0: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ ಆಗ್ಬಹುದು, ಇನ್ನೂ ಒಂದು ಸುಸ್ತು ಆಗ್ಬಹುದು. ಅಂದ್ರೆ ಅವ್ರ ತಾಯಿಂದ ಇರ್ತಾರ, ಇವ್ರ ಮಗು ಹಿಂಗ ರೆಗ್ಯುಲರ್ ಹೆಂಗಿರ್ತೈತೆ ಹಂಗಿಲ್ರಿ, ಬರೇ ಮುಕ್ಕೋತೈತ್ರಿ, ಅಳಂಗೇ ಇಲ್ಲ, ಹೊಟ್ಟಿಗೆ ಏನ್ರೆ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವ ಅಂತೀರಿ?
0: ಇಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸ್ ಬರ್ತೈತ್ರಿ. ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರ ಇದನ್ ಮಾಡಬಹುದು ಇದನ್ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಸಿಮಿಲರ್ ಇರ್ತಾವ, ಬಹಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ನೀರ್ ಕುಡಿಬೇಕು, ನೀರ್ ಕುಡಿಬೇಕು ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಷನ್ ಅಂತ ಬಂತು ಅಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನು ಬರ್ಬೋದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದ್ ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದ್ ಕಂಡೀಷನ್. ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟ ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನ್ ಮಾಡ್ತೈತ್ರಿ, ಅದನ್ನ ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಾಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪರೇಟ್ ಲೆವೆಲ್ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟ ಟೆಂಪರೇಚರ್ ತನಕ ಬಂತು ಅಂದ್ರೆ, ಆ ಲೆವೆಲ್ ಅನ್ನ ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಆ ಆಟೋ ರೆಗ್ಯುಲೇಷನ್ ಅಪ್ರಾಪರೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗ್ಬೇಕು, ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗ್ಬಿಡ್ತೈತಿ, ಸ್ವೆಟ್ಟಿಂಗೇ ಆಗಂಗಿಲ್ಲ,
1: ಹೌದಿಲ್ಲ.
0: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದು ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನು ಇರಂಗಿಲ್ಲ, ಡ್ರೈ ಸ್ಕಿನ್ ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತೋಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶಲಿ ಸಡನ್ ಆನ್ಸೆಟ್, ಅಂದ್ರೆ ಸಡನ್ ಆನ್ಸೆಟ್ ಇವೆಲ್ಲ, ಅವ್ರ ಬಿಸಿಲಲ್ಲಿ ಯೂಶಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಹಿಂಗ್ ವಿಚಾರ ಮಾಡ್ತಾರೆ,
1: ಹೇಳಕ್
0: ಸ್ಪಂದನೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ ಸ್ಟೇಟ್ ಒಳಗಿರ್ತಾರ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳೊಳಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಂಪ್ಟಮ್ಸ್ ಹಿಂಗೆ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.
1: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
0: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಈ ಹೀಟ್ ಎಕ್ಸಾಷನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೇ ಅಂತ ಹೇಳಿದ್ರು ಡೌಟ್. ಅವರು ನೀರಿನ ಅಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು, ಕಣ್ಣು ಡ್ರೈ ಆಗೈತಿ, ಮಗು ಅಳತಾ ಇದೆ ಅಂದ್ರೆ ಕಣ್ಣಾಗಿನ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೆ ಒಣಗೈತಿ, ಮಗು ಈಗ ತಾನೇ

0: ನೀರರೆ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ ಅಂದ್ರೆ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರ ಡಿಹೈಡ್ರೇಷನ್ ಆಗಿದೆ ಅಂತಾರ. ಮತ್ತು ಆಗ್ಲೇ ನಾ ಹೇಳದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ ಇರ್ತದೆ. ಈ ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್. ಯೂಶ್ವಲಿ ತಾಯಿ ಇದನ್ನ ಫಸ್ಟ್ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊಡ್ತ. ಮತ್ತು ಇವರಲ್ಲಿ ಏನಾಗ್ತದೆ, ಬಾಡಿ ಟೆಂಪರೇಚರ್ ಕ್ಲೈಮೇಟ್ ಹೆಂಗ್ ಜಾಸ್ತಿ ಆದಂಗ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವ್ರು ಯೂಶ್ವಲಿ ಏನ್ ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
1: ಹೌದು,
0: ಇದೇನು ಹೀಟ್ ವೇವ್ ಇಂದ ಆಗಿರುವಂತ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟ್ ಅಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
1: ಗೊತ್ತು
0: ಮಾಡ್ಕೋಬೇಕು.
1: ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದಲ್ಲ?
0: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದು ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂದ್ರೆ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನೂ ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರೂ ಸ್ಕೂಲ್ ರಜಾ ಬಿಟ್ಟೈತಿ, ಹೋಗದ IPL ನೋಡ್ಕೊತೀವಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲ್ ಕನ್ಸಿಡರ್ ಮಾಡಂಗಿಲ್ಲ ಏನಿಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದ್ರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮ್ ಅಲ್ಲಿ ಹೊರಗಡೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ನಮ್ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರ್ ಇಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
1: ಹೌದು,
0: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತು ಜನ ಸುಡ್ತಿರ್ತೈತಿ,
1: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
0: ಗಾಳಿನೇ ಬರೋದ್ರು. ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ಬಿಸಿ ನೀರು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗವಾಗ ನೀರ್ ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
1: ಕಾರಣ ಇವೆಲ್ಲ ಇರ್ತವೆ
0: ಅವಾಯ್ಡ್ ಮಾಡಬಹುದು.
1: ಅಂದ್ರೆ ಈಗ ನನಗ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗ್ಲಿ ಆಗದೆ ಇರ್ಲಿ ಎವ್ರಿ 1 ಅವರ್ಗೆ ನಾವು ಲಸ್ ನೀರ್ ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
0: ಹೌದು, ಖಂಡಿತವಾಗ್ಲು. ಈ ಕ್ಲೈಮೇಟ್ ಗಂತೂ ಮೋಸ್ಟ್ಲಿ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
1: ಹೇಳ್ತಾ ಇದಾರೆ.
0: ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕಂದ್ರೆ ನೀರ್ ಕುಡಿತಾನೆ ಇರ್ಬೇಕು. ಅಷ್ಟು ಡಿಹೈಡ್ರೇಷನ್ ಹೀಟ್ ವೇವ್ ಇದ್ದಾಗ ನೀವು ನೀರ್ ಕುಡಿಲಿಲ್ಲ ಅಂದ್ರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡರೇಟಿಗೆ ಹೋಗ್ತೈತಿ, ಮಾಡರೇಟೆಡ್ ಇದ್ದು ಸಿವಿಯರ್
1: ಹೋಗುತ್ತೆ.
0: ಮತ್ತು ಈಗಿನ ಕ್ಲೈಮೇಟ್ ಅಲ್ಲಿ ಬರೀ ನೀರ್ ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಗತಿ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವ, ಅದನ್ನು ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರ್ ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರ ನಮ್ಮ ಬ್ಲಡ್ ಅಲ್ಲಿರುವಂತ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿ ಆಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರ್ ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ್ ಹೋಗ್ಬೋದಪ್ಪ ಅಂದ್ರ ORS ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
1: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೇ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ?
0: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರೋಂಗ್ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಳು ನಾ ಆಗ್ಲೇ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ಬೆಳಗ್ಗೆ 9-10 ಗಂಟೆ ಒಳಗಡೆನೆ ನೀವು ಏನ್ ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು ಒಂದ್ ಮಾಡಿಸಿ ಮನೇಲೆ ಇರುವಂಗ ನೋಡ್ಕೋಬೇಕು. ಟೈಮ್ ಸಿರಿ ನೀರ್ ಕುಡಿಯೋದು, ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಹೋಗಬಾರ್ದು. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋದ್ ಬಂತಂದ್ರು ಕ್ಯಾಪ್ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಛತ್ರಿ ಯೂಸ್ ಮಾಡಬಹುದ್ರಿ. ಕೈಯಲ್ಲಿ ಯಾವಾಗ್ಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗ್ಬೇಕು. ನೀರ್ ನಿಮಗ್ ಬೇಕಂದಲ್ಲಿ

0: ಕೆಲವೊಂದ್ ಸರಿ ಸಿಗ್ತೈತಿ, ಕೆಲವೊಂದ್ ಸರಿ ಸಿಗಂಗಿಲ್ಲ,
1: ಸಿಗುವುದಿಲ್ಲ.
0: ಸೊ ಹಿಂಗಾಗಿ ನೀರಿನ ಬಾಟಲ್ ಯಾವಾಗ್ಲೂ ಕ್ಯಾರಿ ಮಾಡ್ಕೊಂಡು ಹೊರಗೆ ಹೋಗ್ಬೇಕು.
1: ಈಗ ನಾವು ಸನ್ ಸ್ಟ್ರೋಕ್ ಅಂತ ಒಂದು ಶಬ್ದವನ್ನ ಈ ವರ್ಷ ಕೇಳ್ತಾ ಇದ್ದೇವೆ. ಈ ಸನ್ ಸ್ಟ್ರೋಕ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
0: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದ್ ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತೈತಿ, ಒಂದ್ ಲೆವೆಲ್ಗೆ ಬರೋ ತನಕನೂ ಬಾಡಿ ಅದನ್ನ ಆಟೋ ರೆಗ್ಯುಲೇಟ್ ಮಾಡ್ತೈತಿ. ಆ ಒಂದು ಸರ್ಟನ್ ಲೆವೆಲ್ ಅನ್ನ ಬಾಡಿ ಟೆಂಪರೇಚರ್ ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಡೈರೆಕ್ಟ್ ಹೀಟ್ ಇಂದ ಆಗುವಂತ ಇಂಜುರಿ ಸ್ಟಾರ್ಟ್ ಆಗ್ತೈತ್ರಿ. ಎಸ್ಪೆಷಲಿ ಎಂಡ್ ಆರ್ಗನ್ಸ್, ಬ್ರೈನ್ ಅನ್ರಿ, ಹಾರ್ಟ್ ಅನ್ರಿ, ಕಿಡ್ನಿ ಅನ್ರಿ. ಈ ಆಟೋ ರೆಗ್ಯುಲೇಷನ್ ತಪ್ಪು ಅಂದ್ರೆ ಹೀಟ್ ಇಂದ ಡೈರೆಕ್ಟ್ ಆಗಿ ಬ್ರೈನ್ ಇಂಜುರಿ ಸೆಲ್ಗಳು ಇರ್ತಾವ, ಇಂಡಿವಿಜುವಲ್ ಸೆಲ್ ಇರ್ತಾವ, ಅವಕ್ಕೆ ಏನಾಗ್ತಾವ್ರಿ, ಡ್ಯಾಮೇಜ್ ಆಗ್ತೈತಿ. ಅವು ಸ್ವಲ್ಪ ಎಡಿಮಾ ಅಂತ ಹೇಳ್ತಾವ, ಎಡಿಮಾ ಅಂತ ಆಗ್ತೈತಿ. ಕೆಲವೊಂದ್ಸರಿ ಬಹಳ ಪ್ರೊಲಾಂಗ್ಡ್ ಈ ಹೀಟ್ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗ್ತೀವ್ರಿ, ಕೆಲವೊಂದ್ಸರಿ ಸೆಲ್ ಡೆತ್ ಆಗ್ತೈತಿ. ಅವಾಗ ಏನಾಗ್ತೈತ್ರಿ, ಇವೆಲ್ಲ ಇಂಡಿವಿಜುವಲ್ ಸೆಲ್ ಎಡಿಮಾ ಆಯ್ತಲ್ಲೋ, ಮೆದುಳಿಗೆ ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವ್ರಿ. ಸೆರೆಬ್ರಲ್ ಎಡಿಮಾ ಆಯ್ತು ಅಂತ

0: ಅವಕ್ಕೆ ಏನಾಗ್ತಾವ್ರಿ, ಡ್ಯಾಮೇಜ್ ಆಗ್ತೈತಿ. ಅವು ಸ್ವಲ್ಪ ಎಡಿಮಾ ಅಂತ ಹೇಳ್ತಾವ್ರಿ, ಎಡಿಮಾ ಅಂತ ಆಗ್ತೈತಿ. ಕೆಲವೊಂದ್ಸರಿ ಬಹಳ ಪ್ರೊಲಾಂಗ್ಡ್ ಈ ಹೀಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗ್ತದೆ, ಕೆಲವೊಂದ್ಸರಿ ಸೆಲ್ ಡೆತ್ತು ಆಗ್ತೈತಿ. ಅವಾಗ ಏನಾಗ್ತೈತ್ರಿ, ಇವೆಲ್ಲ ಇಂಡಿವಿಜುವಲ್ ಸೆಲ್ ಎಡಿಮಾ ಆಯ್ತಲ್ಲೋ, ಮೆದುಳಿಗೆ ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವ್ರಿ. ಸೆರೆಬ್ರಲ್ ಎಡಿಮಾ ಆಯ್ತು ಅಂತ ಏನಾಗ್ತದೆ, ನಾಗ್ಲಿ ಇದರ ಲಕ್ಷಣ ಹೇಳಿದೆ, ಡೆಲಿರಿಯಸ್ ಸ್ಟೇಟ್, ಕನ್ಫ್ಯೂಸ್ಡ್ ಸ್ಟೇಟ್, ಈ ತರ ಆಗಿ ಸುಸ್ತ್ ಆಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
1: ಅಪಸ್ಮಾರ ಅಂತ.
0: ಹಾ, ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತೆ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಇದು,
1: ಇದನ್ನ
0: ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದ್ರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿಮಾತನ್ನ ಏನಾದರೂ ಹೇಳ್ಬೋದು ಸರ್?
0: ಕಿವಿಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಈ ದಿನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನ ಅಂಶ ಇರುವಂತಹ ಪದಾರ್ಥಗಳನ್ನು, ಕೆಲವು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತ ಇರ್ತಾವ, ಕನ್ಸ್ಯೂಮ್ ಮಾಡಬೇಕು, ತಿನ್ಬೇಕು. ಮತ್ತು ORS, ಪಾನಕ, ಮತ್ ಮಜ್ಜಿಗೆ, ಇವು ಏನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರು ನಾ ಆಗ್ಲೇ ಹೇಳ್ದಂಗೆ ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂತ ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ, ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ ಒಂದ್ ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದ್ 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದ್ರೆ, ಈ ಹೀಟ್ ವೇವ್ ಆಗುವಂತ ಏನ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಟನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕ್ ಅನ್ನು ಅವಾಯ್ಡ್ ಮಾಡಬಹುದು.
1: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬರು ಶಾಖದ ಅಲೆಗಳು ಮತ್ತು ಅಲೆಗಳಿಂದ ಆಗುವಂತ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡು ಬರುವಂತಹ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ,
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ,

0: ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ, ಇದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ರವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತೆ ವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2,00,000 ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2,00,000 ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿ ಒಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ರವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದು ರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದು ರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನ ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ.
3: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
3: ಖಂಡಿತ ಸರಿ ಹೋಗ್ತೀಯ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
5: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನಾ. ಮುಖ್ಯಾಂಶಗಳು.

ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದಾರೆ.

0: ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಧಾರವಾಡ ಇದೀಗ ಜನಪದ ಸಂಗೀತ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಶಿಕ್ಷಾ ಕಿ ಜೀವನ ಮೇ ಭಿ ಜರೂರತ್ ಹೈ, ಸಮಾಜ ಜೀವನ ಮೇ ಭಿ ಜರೂರತ್ ಹೈ, ಇಸ್ಕೊ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
1: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 ಅಪ್ರೈಲ್ ಸೆ 23 ಮೈ ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದ ಚಿತ್ರಭಾನುಕೋಟೆಯ ಚನ್ನಪ್ಪ ಹೊಳಬಸಪ್ಪ ಬಳಿಗಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದ ಚಿತ್ರಭಾನುಕೋಟೆಯ ಚನ್ನಪ್ಪ ಹೊಸಬಸಪ್ಪ ಬಳಿಗಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಹಲೋ ಅಭಿಲಾಷ ಕಾರ್ಯಕ್ರಮ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಮಂಜುಳಾ ವಡೇಕರ್. ಮೊದಲನೇ ಕರೆ ಯಾರ್ದು ಅನ್ನೋದನ್ನ ನೋಡೋಣಂತ.
3: ಹಲೋ ನಮಸ್ಕಾರ ಮೇಡಮ್.
2: ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡಿದ್ರಿ?
3: ಬೆಳಗಾವಿಯಿಂದ ವಿಜಯ್ ಕುಮಾರ್ ಬಸ್ಮೆ.
2: ವಿಜಯ್ ಕುಮಾರ್ ಬಸ್ಮೆ ಅವ್ರೆ, ಹೆಂಗಿದ್ರಿ? ಆರಾಮದಿರಿ?
3: ಆರಾಮದೇವ್ರ ಮೇಡಮ್, ಆರಾಮದೇವ್ರ.
2: ಮತ್ತೇನು, ಏನ್ ರೇಡಿಯೋ
3: ಬಾಳ ಚಂದ ಮೂಡಿ ಬರಾಕ್ತಾವ್ರಿ?
2: ಹಾ ಹಾ
3: ಹ್ಞೂ ರೀ ಮೇಡಮ್.

0: ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು?
1: ಇವತ್ತು ಮೇಡಮ್ ನಮಗೆ ಲಕ್ಷ್ಮೀ ಸರಸ್ವತಿ ಐತಲ್ರಿ ಮೇಡಮ್,
0: ಲಕ್ಷ್ಮೀ ಸರಸ್ವತಿ,
1: ಲಕ್ಷ್ಮೀ ಸರಸ್ವತಿ
0: ಯಾವ ಕಾರ್ಯಕ್ರಮವನ್ನು ಇವತ್ತು ಕೇಳಿದ್ರಿ ನೀವು?
1: ಎಲ್ಲಾರು ಮೇಡಮ್, ಎಲ್ಲ ಕಾರ್ಯಕ್ರಮ ಶುಭೋದಯ ಸಮಾಲೋಚನೆ ಅದು ಕೇಳ್ತಾರೆ ಮೇಲೆ ಮೇಲೆ.
0: ಲಕ್ಷ್ಮೀ ಸರಸ್ವತಿ ಒಳಗಿಂದ ಯಾವ ಹಾಡು ಬೇಕು?
1: ಗುರುರಾಜ್ ಪಾಟೀಲ್ ಅವ್ರ ಭಕ್ತಿ ಗೀತೆ ಎಲ್ಲ ಕಾರ್ಯಕ್ರಮ ಎಲ್ಲ ಸೂಪರ್ ಮೂಡಿ ಬರ್ತಾವ್ರೆ, ಎಲ್ಲ ಕಾರ್ಯಕ್ರಮ ಕೇಳ್ತೇವ್ರಿ.
0: ಇವತ್ತು ಯಾವ ಹಾಡು ಬೇಕು ಲಕ್ಷ್ಮೀ ಸರಸ್ವತಿ ಚಿತ್ರದ್ದು?
1: ಏನ್ರಿ ಮೇಡಮ್
0: ಯಾವ ಹಾಡು ಬೇಕು
1: ಇವತ್ತು ನಮಗೆ ಪಿಕ್ಚರ್ ಸರ್? ಲಕ್ಷ್ಮೀ ಸರಸ್ವತಿ
0: ಯಾವ ಹಾಡು ಬೇಕು ಅದರಲ್ಲಿ?
1: ಅದ್ರಾಗ ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು.
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ.
1: ಧನ್ಯವಾದ ಮೇಡಮ್. ಮೇಡಮ್ ಈ ಹಾಡ್ರಿ ನಮ್ಮ ಫ್ರೆಂಡ್ ಆದಂತ ಬಾಗಲಕೋಟೆ ಚಂದ್ರಕಾಂತ್ ಸಿಂತ್ರೆ ಅವ್ರಿಗೋಸ್ಕರ ನಮಗೋಸ್ಕರ ರೀ.
0: ಓಕೆ.

0: हेलो अभिलाषा,
1: हेलो
0: हेलो
1: हेलो
0: हेलो अभिलाषा कार्यक्रम
1: हेलो
0: हेलो
1: हेलो
0: हेलो अभिलाषा
1: हेलो
0: हेलो यार ಮಾತಾಡೋದ್ರಿ?
1: ನಾವು ತುಪ್ಪದ ಕುರೆಟಿ ಇಂದ ಮಾತಾಡ್ತೀವ್ರಿ.
0: ತುಪ್ಪದ ಕುರೆಟಿ ಇಂದ ಯಾರು ಮಾತಾಡೋದು?
1: ನಾವು ಪಂಪಾಪತಿ ಅಂತ ಹೇಳಿ ಮಾತಾಡಕತ್ತೀವ್ರಿ.
0: ಏನ್ ಮಾಡ್ತೀರಿ ಪಂಪಾಪತಿ ಅವರು?
1: ನಾವು ವಯೋವೃದ್ಧರ್ರಿ.
0: ವಯೋವೃದ್ಧರು?
1: ಹ್ಞೂ ರೀ.
0: ಮನೆಯಲ್ಲಿ ಇರ್ತೀರಿ?
1: ಹಾ, ಮನೆಯಾಗ ಇರ್ತೀವಿ.
0: ರೇಡಿಯೋ ಕೇಳ್ತೀರಿ?
1: ರೇಡಿಯೋ.

0: ಬೆಳಗಿನ 5:55 ಹಿಡ್ಕೊಂಡ್ರಿ ರಾತ್ರಿ 10:30-11 ಮಟಾನು ಅದ ಒಂದು ಉದ್ಯೋಗ ರೀ.
1: ರೇಡಿಯೋ ಕೇಳುದೇ ಒಂದು ಉದ್ಯೋಗ. ಯಾವ ಯಾವ ಹಾಡನ್ ಕೇಳ್ಬೇಕಂತೀರಿ ಇವತ್ತು?
0: ನಮಗ ಏನೈತಿ ನೋಡಿ, ಸ್ವಯಂವರ ಚಿತ್ರದಿಂದ ನಿನ್ನ ಕಣ್ಣ ಕನ್ನಡಿಯಲ್ಲಿ ರೂಪ ಅಂತ ಇತ್ತು.
1: ನಿನ್ನ ಕಣ್ಣ ಕನ್ನಡಿ.
0: ಹ್ಞೂ
1: ಆಯ್ತು. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಪಂಪಾಪತಿಯವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಆಯ್ತು ರೀ, ಧನ್ಯವಾದಗಳು.

0: ಹಲೋ ಅಭಿಲಾಷ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡಿದ್ರಿ?
1: ದಾವಣಗೆರೆಯಿಂದ ಲೀಲಾ ಮೇಡಮ್.
0: ಹಾಂ ಲೀಲಾ ಅವರ, ಸ್ವಲ್ಪ ನಿಮ್ಮ ಫೋನ್ ದೂರ ಇಡ್ರಿ, ರೇಡಿಯೋ ದೂರ ಇಡ್ರಿ
1: ಮೇಡಮ್.
0: ರೇಡಿಯೋ, ತಮ್ಮ ರೇಡಿಯೋ ದೂರ ಇಡ್ರಿ. ಅದ ಒಂದು
1: ದೂರ ಇದೆ ಮೇಡಮ್, ಹಾಲಲ್ಲಿ ಇದೆ.
0: ಅದು ಕರ್ರ್ ಅಂತೇಳಿ ಆವಾಜ್ ಬರ್ಲಿಕ್ಕತ್ತದ. ಅಥವಾ ನೀವು ನೆಟ್ವರ್ಕ್ ಇದ್ದಲ್ಲಿ ಬರ್ರಿ, ಬಂದ್ ಮತ್ತೆ. ಹಾಂ ಏನ್ ಮಾಡ್ತೀರಿ ಲೀಲಾ ಅವ್ರೆ? ಮನೆಯಾಗಿರ್ತೀರಿ? ನಮ್ಮ ರೇಡಿಯೋ ಕೇಳ್ತೀರಿ? ಹೌದಾ? ಮೊದ್ಲಿಂದ ಹುಟ್ಟಿನಿಂದ ಅದಿರೋ ಅಥವಾ ಈ ಮಧ್ಯ? ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು?
1: ನಮಗೆ ಮಂಗಲ್ ಅಂತ ನಾನೇ ಅಂದ್ರೆ ಮತ್ತೆ ಶ್ರೀಮತಿ ಶ್ರೀಮತಿ ಇರಿಯ ನಮ್ಮ.

0: ಎಷ್ಟು ಹಾಡಿರೋದು
1: ಹಾಂ, ಆ ಹಾಡು ಇಷ್ಟನಾ ನಿಮಗೆ?
0: ಅದು ನಾಟ್ಯ.
1: ಆ ಹಾಡು ಇಷ್ಟನಾ ನಿಮಗೆ?
0: ಹಾ ಆರಾಮ್ ಇಷ್ಟ ಮೇಡಮ್. ಅದು
1: ಹಾಂ, ಮತ್ತೆ
0: ಅದು ಎಲ್ಲ ತರ ಮನಸ್ಸಿಗೆ ಹಿತ ಅನ್ಸುತ್ತೆ ಮೇಡಮ್. ಅದು
1: ಮಂಗಲ್ಯಂ ತಂದು ನಾನೇ ಚಿತ್ರದ್ದು.
0: ಆರಾಮಿದ್ದೀರಿ ಮೇಡಮ್?
1: ಆರಾಮದೇವಿ.
0: ಚೆನ್ನಾಗಿ ನಡೆಸ್ಕೊಡ್ತೀರಾ ಪ್ರೋಗ್ರಾಮ್
1: ಮನೇಲಿ? ಓಕೆ, ಮನೇಲಿ ಯಾರ್ಯಾರು ಇರ್ತೀರಿ?
0: ಎಂತ ಮೇಡಮ್?
1: ಮನೇಲಿ ಯಾರ್ಯಾರು ಇರ್ತೀರಿ?
0: ಅಮ್ಮ ನಾನು ಇದ್ದೀನಿ.
1: ಇಬ್ಬರೇ ಇರ್ತೀರಿ?
0: ಹಾ ಇರ್ತೀನಿ.
1: ನಮ್ಮ ರೇಡಿಯೋ ಕಾರ್ಯಕ್ರಮ ಯಾವ್ಯಾವ ಇಷ್ಟ ಆಗ್ತಾವ ತಮಗೆ?
0: ಬೆಳಗ್ಗಿಂದ ಎಲ್ಲ ಕೇಳ್ತೀವಿ. ವಂದನದಿಂದ ನ್ಯೂಸು, ಡಾಕ್ಟರ್ ಪ್ರೋಗ್ರಾಮು, ಗೆಳತಿ, ಇದು ಎಲ್ಲ ಕೇಳ್ತೀವಿ ಮೇಡಮ್.
1: ಕೇಳು ಗೆಳತಿನೂ ಕೇಳಿದ್ರಿ?
0: ಅಲ್ಲ ಅಲ್ಲ, ಅಭಿಲಾಷ. ಇದು ನಮ್ಮ ಮನೆಗೆ ವೈಬ್ರೇಟ್ ಬೇರೆ ಹಾಕ್ಬಿಟ್ಟಿದೆ ಮೇಡಮ್. ಇದು ಮಾತಾಡಕ್ ಆಗ್ತಿಲ್ಲ ಮೇಡಮ್.
1: ಹೌದಾ?
0: ಹೌದ್ ಮೇಡಮ್. ಅದ್ ಯಾರ್ ಮಾಡ್ಸಿದಾರೆ ಏನೋ ಗೊತ್ತಾಗ್ತಿಲ್ಲ. ಅದ್ರಿಂದ ಮಾತು ಒಂಥರ ಮಾತಾಡಕ್ಕೆ ಅಷ್ಟು ಎಫೆಕ್ಟ್ ಆಗ್ತಿದೆ ಮೇಡಮ್.
1: ಮಾಂಗಲ್ಯಂ ತಂತು ನಾನೇನು, ಆ ಚಿತ್ರದಲ್ಲಿ ಸುಮತಿ ಸುಮತಿ ಇಲ್ಲಲ್ಲ?
0: ಇಲ್ವಾ?
1: ಅದರಲ್ಲಿ ಇಲ್ಲ ಅದು.
0: ಡ್ಯಾನ್ಸ್ ರಜೆ ಡ್ಯಾನ್ಸ್ ಅಲ್ಲ, ಅಮ್ಮ ಅನ್ನೋದೊಂದು ಇದೆ ನೋಡಿ ಮೇಡಮ್.
1: ಸುಮತಿ ಸುಮತಿ ಅದು ಇಲ್ಲ.
0: ಯಾವುದು? ಡ್ಯಾನ್ಸ್ ರಾಜಾ ಡ್ಯಾನ್ಸ್.
1: ಡ್ಯಾನ್ಸ್ ರಾಜಾ ಡ್ಯಾನ್ಸ್. ಒಂದು ಸೆಕೆಂಡ ನೋಡ್ತೀನಿ. ಮತ್ತೆ ಏನು ಓದಿರಿ ತಾವು?
0: ಬಿ ಎ ಮಾಡ್ಕೊಂಡಿದ್ದೀನಿ ಮೇಡಮ್.
1: ಏನು ಬ್ರೈಲ್ ಲಿಪಿಯಲ್ಲಿ?
0: ಏನ್ ಮೇಡಮ್?
1: ಬ್ರೈಲ್ ಲಿಪಿಯಲ್ಲಿ ಮಾಡ್ಕೊಂಡಿರಿ?
0: ಇಲ್ಲ ಇಲ್ಲ, ಫಸ್ಟ್ ಚೆನ್ನಾಗೇ ಇದ್ವಲ್ಲ ಓದಿದ್ದು. ಬ್ರೈಲ್ ಲಿಪಿ ಏನು ಮಾಡಿಲ್ಲ ಮೇಡಮ್.
1: ಡಾನ್ಸ್ ರಜೆ ಡಾನ್ಸ್ ಚಿತ್ರದಲ್ಲಿ ಯಾವ ಹಾಡು?
0: ಅಮ್ಮ ಅನ್ನೋದೊಂದಿದೆ.
1: ಅಮ್ಮ
0: ಹಾಡಿರೋದು.
1: ಆಯ್ತು ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತದೆ ಕೇಳಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮಸ್ಕಾರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ.

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹಲೋ ಅಭಿಲಾಷ.
3: ಹಲೋ
2: ಹಲೋ
3: ಹಲೋ ನಮಸ್ಕಾರ ಮೇಡಮ್. ನಾನು ಮುಂಬೈಯಿಂದ ಅಶೋಕ್ ಬೊಂಬ್ಲೆ ಅಂತ ಮಾತಾಡ್ತಿದ್ದೆ.
2: ಅಶೋಕ್
3: ಬೊಂಬ್ಲೆ
2: ಬೊಂಬ್ಲೆ ಅವರು. ಹಲೋ
3: ಹುಬ್ಬಳ್ಳಿ. ಹಲೋ ಹುಬ್ಬಳ್ಳಿ ಅಂದ್ರೆ ಮೇಡಮ್
2: ಅಶೋಕ್ ಬೊಂಬ್ಲೆ. ಗೊತ್ತಾತ್ರಿ ಅಶೋಕ್ ಅವರೇ. ಏನ್ ಮಾಡ್ತೀರಿ ತಾವು?
3: ಈಗ ನಾವು ಮನೇಲಿ ರಿಟೈರ್ಡ್ ಆಗಿದ್ದೀವಿ ಮೇಡಮ್.
2: ಇದಕ್ಕೆ ಮುಂಚೆ ಏನ್ ಜಾಬ್ ಮಾಡ್ತಿದ್ರಿ?
3: ಮೊದಲು ನಾವು ಮೆಡಿಕಲ್ ಜಾಬ್
2: ಮಾಡ್ತೀವಿ. ಮತ್ತೆ ರೇಡಿಯೋ ಕೇಳ್ತೀರಿ? ಯಾವ ಹಾಡು ಬೇಕಂತೀರಿ?
3: ನಮಗೆ ಮಾಯಾ ಬಜಾರ್ ಓಲ್ಡ್ ಮಾಯಾ ಬಜಾರ್ ಎರಡು ಸಾಲ ಪೀಲಿಲ್ಲ ಹಾಡಿ.
2: ಯಾವುದು ಅದರಲ್ಲಿ ಯಾವ ಹಾಡು ಬೇಕು?
3: ಸಾಗಿದೆ ಜೀವನ ನೋಡಿ ಅಂತ ಇದೆ ನೋಡಿ.
2: ಸಾಗಿದೆ ತೇಲಿ ಸಾಗಲಿ ತೇಲಿ ಅದನ್ನ.
3: ಅದೇ
2: ಹಾಗೆ ಮೇಡಮ್. ಆರಾಮದೇವ್ರಿ. ರೇಡಿಯೋ ಕೇಳ್ತೀರಿ?
3: ಕೇಳ್ತೀನಿ.
2: ಯಾವುದು ಕಾರ್ಯಕ್ರಮ ತಮಗೆ ಇಷ್ಟ ಆಯ್ತು ಈ ವಾರ?
3: ಈ ಚಿಂತನ ತುಂಬಾ ಚೆನ್ನಾಗಿ ಒಂದನಾ ಕಾರ್ಯಕ್ರಮ ಚಿಂತನ ತುಂಬಾ ಚೆನ್ನಾಗಿ ಮಾಡ್ತೀವಿ.
2: ತಮಗೆ ಇಷ್ಟ ಆದದ್ದು ಇವತ್ತು?
3: ಇವತ್ತು ಚಿಂತನ ಚೆನ್ನಾಗಿತ್ತು.
2: ಚಿಂತನ ಚೆನ್ನಾಗಿತ್ತು ಇವತ್ತು. ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತಿದ್ದೇವೆ, ಕೇಳಿ.
3: ನಮಸ್ಕಾರ.
2: ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ದಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ

0: ಘಟನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: ಇಲ್ಲಿ 80% ರೈತರು ಒಪ್ಪಿಗೆ ಪಡೀಬೇಕಲ್ಲ ಸೆಕ್ಷನ್ 2 ನಲ್ಲಿ ಪಿಪಿಪಿ ಮಾಡಲಲ್ಲಿ ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 ಡಿಸಿಗಳು 3 ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ದಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ

0: ದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ. ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಇದೀಗ ಹೊಸ ಹಾಡು.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಆರಂಭದಲ್ಲಿ ಕೇಳಿ ಚಾರ್ಲಿ ಚಿತ್ರದ ಗೀತೆ, ಹಾಡಿದ್ದಾರೆ ಪಂಚಮ್ ಹಾಗೂ ಸಂಗಡಿಗರು.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಕನಕ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ನವೀನ್ ಸಜ್ಜು.

0: ಇದುವರೆಗೆ ಹೊಸ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಆಕಾಶವಾಣಿ ಧಾರವಾಡ, ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:52. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಇನ್ನು ಮಂಜುಳಾ ಒಡೆಕರೊಳಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ. FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
4: ಪ್ರತಿ ಶನಿವಾರ
3: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
5: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.
6: ಕಂಡು ಗಂಜರದೆನುವ ಕೇಳುವ
5: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
7: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ಜಯಸಿಂಹ ಚಿತ್ರದ ಗೀತೆ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮ

0: ಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಮಧು ಬಾಲಕೃಷ್ಣ ಅವರು ಹಾಡಿರುವ ನಂಜುಂಡಿ ಚಿತ್ರದ ಗೀತೆ

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18 ಸಂಜೆ 7 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ.
3: ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ.
2: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
4: ಅಕ್ಷತ್ ರಾಮನಾಥ್, ಅನುರಾಧ ಭಟ್ ಬಂಟಿ ಹಾಗೂ ಕೇಶವ ಪ್ರಸಾದ್ ಅವರು ಹಾಡಿರುವ ಪಂಚರಂಗಿ ಚಿತ್ರದ ಗೀತೆ

ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿ ಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: स्वरांजलि संगीत दिग्गज स्मृति चित्र। ಮನ ಸೂರೆಗೊಳ್ಳು ಮಧುರ ಗಾಯನ ಸುಶ್ರಾವ್ಯ ಸ್ವರಗಳ ಸವಿಸವಿತನನ
2: ಕಂಡು ಗಂಜರದೆನುವ ಅಕ್ಕ ಕೇಳುವ
1: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ ಮನಸೂರೋ ಸ್ವರಯಾತ್ರೆ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ ಅಭಿಮಾನಿ ಶ್ರೋತೃಗಳೇ ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ
3: ಅಧಿಕೃತ ಮಾಹಿತಿ ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ 15
3: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ ಸಮಯ 6:00
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ
3: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್ ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್ ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ ಇದೇ 15 ಶುಕ್ರವಾರ
3: 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
3: ಕಾರ್ಯಕ್ರಮಕ್ಕೆ ಬನ್ನಿ
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ ಸಂಧ್ಯಾ ಸುಧೇ

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಕೇಳಿ ಶಿಕ್ಷಣದ ಆಯ್ಕೆಯ ಹೊಣೆ ಯಾರದು? ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.

ಈ ಸಂಜೆ ಕೃಷಿ ರಂಗದಲ್ಲಿ ಕಲಘಟಗಿ ತಾಲೂಕು ಸುಳ್ಳಿಕಟ್ಟಿ ಗ್ರಾಮದ ಪರಶುರಾಮ್ ಎತ್ತಿನಗುಡ್ಡ ಅವರೊಂದಿಗೆ ಸಾವಯವ ಕೃಷಿ ಕುರಿತು ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸಿ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ. ಕಲಘಟಗಿ ತಾಲೂಕು ಸುಳ್ಳಿಕಟ್ಟಿಯ ಪರಶುರಾಮ್ ಎತ್ತಿನಗುಡ್ಡ ಅವರೊಂದಿಗೆ ಸಂದರ್ಶನ. ವಿಷಯ ಸಾವಯವ ಕೃಷಿ. ಸಂದರ್ಶಿಸುವವರು ಕುಮಾರ್ ಅಗಡಿ. 7:45 ಸುರೇಶ್ ವಾಡಕರ್ ಅವರು ಹಾಡಿರುವ ಮರಾಠಿ ಗೀತೆಗಳು. 8:00 ಯುವವಾಣಿ. ಶಿಕ್ಷಣದ ಆಯ್ಕೆ ಹೊಣೆಯಾರದು. ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜು ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ. 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ವರ ಸೌರಭ. 9:30 ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. 10:00 ಪ್ರವೀಣ್ ಹೂಗಾರ್ ಅವರ ಸಿತಾರ ವಾದನದಲ್ಲಿ ರಾಗ್ ಬಾಗೇಶ್ರೀ ಕೇಳುವಿರಿ. 10:30 ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ, 6:35 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ, ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನ ಕುರಿತ ಸಂಗೀತ ಸರಣಿ, ಪೂರಕ ಸಾಹಿತ್ಯ ರವೀಂದ್ರ ಕವಠೇಕರ್, ಪ್ರಸ್ತುತಿ ಮಾಯಾರಾಮನ್. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಧಾರವಾಡ. 7:45 ಚಿತ್ರಗೀತೆಗಳು. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗದೀಶ್ ಪ್ರಸಾದ್ ಅವರಿಂದ ಗಾಯನ ಕೇಳುವಿರಿ. 9:05 ಗಾಂಧಿ ಸ್ಮೃತಿ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ. 11:00 ಹಿಂದಿ ಚಿತ್ರಗೀತೆಗಳು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಸರ್ಫರಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: स्वरांजलि संगीत दिग्गज स्मृति चित्र ಮನ ಸೂರೆಗೊಳ್ಳು ಮಧುರ ಗಾಯನ ಸುಶ್ರಾವ್ಯ ಸ್ವರಗಳ ಸವಿಸವಿತನನ
2: ಕಂಡು ಕಂಜರ ಕೇಳುವೆ
1: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ ಮನಸೂರೋ ಸ್ವರಯಾತ್ರೆ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ
3: ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ ಯೋಜನೆ ಕುರಿತು ಮಾಹಿತಿ, 1:20 ಜನಪದ ಸಂಗೀತ ಕಾರ್ಯಕ್ರಮ, ಬೀಳಿಗಿ ತಾಲೂಕಿನ ನಾಗವ್ವ ಬಿ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ, 1:30 ಚಿತ್ರಗೀತೆಗಳು, 2:40 ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಕೇಳಿ ಗ್ರಾಮಲಕ್ಷ್ಮಿ, 7:45 ಅಥಣಿಯ ವಿಮೋಚನಾ ಸಂಸ್ಥೆಯ ಸಂಸ್ಥಾಪಕರಾದ ಬಿಎಲ್ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, 8:00 ಯುವ ವಾಣಿ, ವೀರೇಶ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ, 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10:00 ಜನಪದ ಸಂಗೀತ ಕಾರ್ಯಕ್ರಮ, ಸಿರ್ಸಿ ತಾಲೂಕಿನ ಹಣಗಾರದ ಶ್ರೀಧರ್ ಭಾಗವತ್ ಮತ್ತು ಸಂಗಡಿಗರಿಂದ ಮೋಹಿನಿ ಭಸ್ಮಾಸುರ ಯಕ್ಷಗಾನದಿಂದ ಆಯ್ದ ಹಾಡುಗಳನ್ನು ಕೇಳುವಿರಿ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ, 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
4: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ 15
4: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
4: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15 ಶುಕ್ರವಾರ
4: ಸಂಜೆ 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
4: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವೈಶ್ವಿಕ ಅನಿಶ್ಚಿತತಾಯಾಃ ಆರ್ಥಿಕ ಸಮಾಹ್ವಾನಾನಾಂ ಚ ಮಧ್ಯೆ ಬ್ರಿಕ್ಸ್ ದೇಶಾಃ ರಚನಾತ್ಮಕಾಂ ಭೂಮಿಕಾಂ ನಿರ್ವಹಂತೀತಿ ಭಾರತೇನ ದೃಢತಯಾ ಪ್ರತಿಪಾದಿತಂ. ನವದಿಲ್ಲ್ಯಾಂ ಅದ್ಯ ದ್ವಿದಿವಸೀಯ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಸಮ್ಮೇಳನಸ್ಯಾರಂಭಃ ಅಭವತ್. ಶ್ವಃ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಬುಧಾಬಿ ಯಾತ್ರಾಯಾಃ ಸಮಯೇ ಭಾರತ ಯುಎಇ ದೇಶೌ ದ್ವೈಪಾಕ್ಷಿಕ ಸಂಬಂಧಾನ್ ಅಗ್ರಿಮಸ್ತರೆ ನಯಿತುಂ ಸಜ್ಜತೆ ಸ್ತಃ. ಕಾಂಗ್ರೆಸ್ ದಳಸ್ಯ ನೇತಾ ವಿ ಡಿ ಸತೀಶನ್ ವರ್ಯಃ ಕೇರಳಂ ರಾಜ್ಯಸ್ಯ ಮುಖ್ಯಮಂತ್ರಿ ಭವಿಷ್ಯತಿ. ಭಾರತಸ್ಯ ನಿರ್ವಾಚನಾಯೋಗೇನ ಸ್ಪಷ್ಟಂ ಯಥಾರ್ಥಂಚ ಮತದಾತೃಸೂಚೀಂ ಸುನಿಶ್ಚೇತುಂ ಷೋಡಶ ರಾಜ್ಯೇಷು ತ್ರಿಷು ಕೇಂದ್ರಶಾಸಿತ ಪ್ರದೇಶೇಷು ಚ ಎಸ್ಐಆರ್ ಇತ್ಯಸ್ಯ ತೃತೀಯ ಚರಣಸ್ಯ ಘೋಷಣಾ ಕೃತಾ. ಅಪಿ ಚ ಅಮೆರಿಕಾದೇಶಸ್ಯ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ ತಥಾ ಚೀನದೇಶಸ್ಯ ರಾಷ್ಟ್ರಪತಿಃ ಶೀ ಜಿನ್ಫಿಂಗ್ ಇತ್ಯೇಷಃ ಚ ಬೀಜಿಂಗ್ ನಗರೆ ಮಹತ್ವಪೂರ್ಣಂ ವಾರ್ತಾಲಾಪಂ ಕೃತವಂತೌ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ನವದಿಲ್ಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿಮಂಡಲಸ್ಯ ವಿದೇಶ ಮಂತ್ರಿಭಿಃ ಸಹ ಮೇಲನಂ ಕೃತಂ. ರೂಸ ದೇಶಸ್ಯ ವಿದೇಶ ಮಂತ್ರಿ ಸರ್ಗೇಯ್ ಲಾವರೋವಃ, ಇರಾನ ದೇಶಸ್ಯ ವಿದೇಶ ಮಂತ್ರಿ ಅಬ್ಬಾಸ್ ಅರಾಘಚಿ, ದಕ್ಷಿಣಾಫ್ರಿಕಾ ದೇಶಸ್ಯ ವಿದೇಶ ಮಂತ್ರಿ ರೊನಾಲ್ಡ್ ಲಾಮೋಲಾ, ಬ್ರಾಜಿಲ ದೇಶಸ್ಯ ವಿದೇಶ ಮಂತ್ರಿ ಮೌರೋ ವಿಯೇರಾ ಇತ್ಯಾದಯಃ ಅದ್ಯ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮೇಲನಂ ಕೃತವಂತಃ. ಇದಮುಪವೇಶನ ನವದಿಲ್ಲ್ಯಾಂ ಪ್ರಚಲಿತೆ ಬ್ರಿಕ್ಸ್ ವಿದೇಶ ಮಂತ್ರಿಮಂಡಲಸ್ಯ ಸಮ್ಮೇಳನಾನಂತರಂ ಅಭವತ್. ततः पूर्वं विदेश मंत्री डॉक्टर एस जयशंकरः स्वस्य प्रारंभिके भाषणे उक्तवान् यत् वैश्विक व्यवस्थायाः केन्द्रस्थाने शान्तिः सुरक्षा चास्ति. सः अवदत् यत् अद्यतनीयाः संघर्षाः केवलं संवादस्य कूटनीतेः च महत्त्वं प्रदर्शयन्ति. सः अवधानं दत्तवान् यत् वर्तमान संघर्षाः आर्थिक अनिश्चितताः ವ್ಯಾಪಾರಸ್ಯ ತಂತ್ರಜ್ಞಾನಸ್ಯ ಋತುದಶಾ ಸಮಾಹ್ವಾನಾನಿ ಚ ವೈಶ್ವಿಕ ಪರಿದೃಶ್ಯಂ ನಿರ್ಮೀಯಂತೆ ತಥಾ ಚ ಅಸ್ಮಿನ್ ವಿಷಯೆ ಬ್ರಿಕ್ಸ್ ದೇಶಾಃ ರಚನಾತ್ಮಕ ಸ್ಥಿರತಾಂ ಚ ಆನೇತುಂ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಹಂತಿ. ಡಾಕ್ಟರ್ ಜಯಶಂಕರಃ ಸಹಭಾಗಿ ದೇಶಾನಾಂ ತೇಸಾಂ ಉಪಸ್ಥಿತ್ಯೈ ಬ್ರಿಕ್ಸ್ ಸಂರಚನಾಯಾಃ ಅಂತಃ ಸಹಕಾರಂ ಸುದೃಢೀಕರಣಾಯ ನಿರಂತರಂ ಪ್ರತಿಬದ್ಧತಾಯೈ ಚ ಧನ್ಯವಾದಂ ಪ್ರದದಾತ್. ಊರ್ಜಾಯಾಃ ಆಹಾರಸ್ಯ ಉರ್ವರಕಸ್ಯ ಸ್ವಾಸ್ಥ್ಯ ಸುರಕ್ಷಾಯಾಃ ಚ ವಿಷಯೆ ನೈಕೆ ದೇಶಾಃ ನಿರಂತರಂ ಸಮಾಹ್ವಾನಾನಾಂ ಸಮ್ಮುಖೀಕರಣಂ ಕುರ್ವಂತಃ ಸಂತೀತಿ ಮಂತ್ರಿಣಾ ಉಕ್ತಂ. ಶ್ವಃ ಶುಕ್ರವಾಸರೆ ಅಬುಧಾಬಿ ನಗರೆ ಯದಾ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಯುಎಇ ದೇಶಸ್ಯ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹ್ಯಾನ್ ಇತ್ಯನೇನ ಸಹ ಮೇಲನಂ ಭವಿಷ್ಯತಿ, ತದಾ ಭಾರತ ಯುಎಇ ದೇಶಯೋಃ ಮಧ್ಯೆ ದೃಢಂ ಸಹಭಾಗಿತ್ವಂ ಅಗ್ರಿಮಸ್ತರೆ ನಯಿತುಂ ಸಜ್ಜತಾ ಅಸ್ತಿ. ಉಭೌ ನೇತಾರೌ ಸಮಗ್ರ ಸಾಮರಿಕ ಸಹಭಾಗಿತ್ವಸ್ಯ ಪೂರ್ಣ ವ್ಯಾಪ್ತಿಃ ಸಮೀಕ್ಷಿತವಂತೌ ತಥಾ ಚ ಅನೇಕೇಷಾಂ ಮಹತ್ವಪೂರ್ಣಾನಾಂ ಸಂಧೇಃ ಆದಾನ ಪ್ರದಾನಸ್ಯ ಸಾಕ್ಷಿಭೂತೌ. ಔಪಚಾರಿಕ ಸಾಮರಿಕ ರಕ್ಷಾ ಸಹಭಾಗಿತಾಯಾಃ ಕೃತೆ ಕಾರ್ಯಂ ಕರ್ತುಂ ಆಶಯಪತ್ರಂ ಏವ ಸರ್ವಾಧಿಕಂ ಪರಿಣಾಮಾತ್ಮಕಂ ಆಸೀತಿತಿ. ದ್ವೈಪಾಕ್ಷಿಕ ಸುರಕ್ಷಾ ಸಂಬಂಧೇಷು ಪ್ರಮುಖಂ ಸೋಪಾನಮಾಸೀತ್. ದಶ ದಿನಾನಿ ಯಾವತ್ ಪ್ರಚಲಿತಂ ಉಚ್ಚ ನಾಟಕೀಯತಾಂ ಉತ್ಕಂಠಾಂ ಚ ಸಮಾಪ್ಯ ಕಾಂಗ್ರೆಸ್ ದಳೇನ ಅದ್ಯ ವಿ ಡಿ ಸತೀಶನ ಇತ್ಯಸ್ಯ ನಾಮ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಘೋಷಿತಂ. ಏಷಾ ಘೋಷಣಾ ನವದಿಲ್ಲ್ಯಾಂ ವಾರ್ತಾಹರ ಸಮ್ಮೇಳನೆ ಕಾಂಗ್ರೆಸ್ ನೇತಾರಃ ಅಜಯ ಮಾಕನಃ ಮುಕುಲ ವಾಸನಿಕಃ ದೀಪಾದಾಸ ಮುನ್ಷಿ ಇತ್ಯೇತಾಃ ಕೃತವಂತಃ. ಘೋಷಣಾಯಾ ಸಹ ಕಾಂಗ್ರೆಸ್ ನೇತೃತ್ವೆ ಯುಡಿಎಫ್ ರಾಜ್ಯ ಸರ್ವಕಾರಸ್ಯ ನಿರ್ಮಾಣಂ ಕರ್ತುಂ ಪ್ರವರ್ತಯಿಷ್ಯತಿ ಯೇನ ಪಕ್ಷೇದ್ವಂದ್ವ ಸಮಾಪ್ತಃ. ಪ್ರಿಯಾಃ ಶ್ರೋತಾರಃ ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.news

0: राज्यस्य मुख्यमंत्री भविष्यति इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತ್ ಎನ್, ಓದುತ್ತಿರುವವರು ಸಹನ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ದತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು 376,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಎರಡು ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ ಎನ್, ಓದಿದವರು ಸಹನಾ. ಸಮಗ್ರ ನಿರ್ವಹಣೆ.

0: ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20 29ರವರೆಗೆ ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5ರಂದು ಸೆಪ್ಟೆಂಬರ್ 4ರವರೆಗೆ ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ

0: ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
4: Thanks for introducing the chat format, and I think it will be definitely a fantastic initiative to all the youngsters who are starting to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation.
0: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819-536, ಪಠ್ಯಗಳ ಸಂಖ್ಯೆಯನ್ನು 47-23 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399-190 ಹಾಗೂ ನಿಯಮಗಳ ಸಂಖ್ಯೆಯನ್ನು 511-333 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಲ್ಲೋ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
2: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
1: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
5: ಮೊಬೈಲ್ 9448309994.
6: 9448399994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ

0: ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಶ್ರೋತೃ ಬಾಂಧವರಿ,
3: ಜೀವಾಮೃತ ಇದು ಜೀವಾಮೃತ.
2: ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು.
2: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕಲಘಟಗಿ ತಾಲೂಕು ಸುಳ್ಳೇದಕಟ್ಟಿ ಗ್ರಾಮದ ಪರಶುರಾಮ್ ಎತ್ತಿನಗುಡ್ಡ ಅವರೊಂದಿಗೆ ಸಾವಯವ ಕೃಷಿ ಕುರಿತು ಸಂದರ್ಶನ. ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ. ಕಲಘಟಗಿ ತಾಲೂಕು ಸುಳ್ಳೇದಕಟ್ಟಿ ಗ್ರಾಮದ ಪರಶುರಾಮ್ ಎತ್ತಿನಗುಡ್ಡ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮಾವಿನ ಬೆಳೆಯನ್ನು ಬೆಳೀತಾ ಇದ್ದಾರೆ, ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇವರ ಸಾವಯವ ಕೃಷಿ ಬದುಕಿನ ಕುರಿತು ನಾವು ಇವತ್ತು ತಿಳ್ಕೊಂಡಂತ. ಪರಶುರಾಮ್ ಎತ್ತಿನಗುಡ್ಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್. ನಮಸ್ಕಾರ.
3: ಪರಶುರಾಮ್ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ.
4: ಸರ್, ನನ್ನ ಹೆಸರು ಪರಶುರಾಮ್ ಲಕ್ಷ್ಮಣ್ ಎತ್ತಿನಗುಡ್ಡ ಅಂತೇಳಿ, ಕರಗಡಿ ತಾಲೂಕಿನ ಸುಳಿಕಟ್ಟಿ ಗ್ರಾಮದ ನಿವಾಸಿ ಸರ್ ನಾನು.
3: ಪರಶುರಾಮ್ ಅವರೇ, ತಾವು ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಮತ್ತೆ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದೀರಿ, ಬೆಳೆದಿದ್ದೀರಿ ಕೂಡ. ಯಾವ ರೀತಿಯ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ತಾವು ಈ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದೀರಿ?
4: ಸರ್, ನಮ್ಮ ತಂದೆಯವರು 2 ಎಕರೆ ಜಮೀನಿನಲ್ಲಿ ಸುಮಾರು 2 ಎಕರೆ ಪೂರ್ತಿ ನಾವು ಮಾವಿನ ಸಸಿ ಹಾಕಿದ್ದೆವು ಸರ್. ಆಪು ಸಸಿ ಸುಮಾರು ಅವು ಹಾಕಿ ಒಂದು 25-30 ವರ್ಷ ಆಯ್ತು ಸರ್. ಈಗ ಸಮೃದ್ಧವಾಗಿ ಕಾಯಿ ಆಗತ್ತಾ ಹೋಗ್ಯವು. ಅದು 2 ಎಕರೆದಲ್ಲಿ ಸುಮಾರು 80-90 ಗಿಡ ಅದಾವೆ ಸರ್. ಅವು ನಾವು ಎಲ್ಲ ಸುಮಾರು ಒಂದು 5-6 ವರ್ಷ ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಲಿ ಮತ್ತು ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡದೆ ನಾವು ಸಾವಯವ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ಅದನ್ನು ಬೆಳ್ಕೊಂತ ಬಂದೆವು ಸರ್ ಇವತ್ತಿನವರೆಗೂ.
3: ಅಂದ್ರೆ ತಮ್ಮ ತಂದೆಯವರು ನೆಟ್ಟಂತ ಸಸಿನೇ ಇವತ್ತು ಮರವಾಗಿ ಫಲವನ್ನು ಕೊಡ್ತಾ ಇದೆ?
4: ಹೌದು ಸರ್. ನಮ್ಮ ತಂದೆಯವರು, ನಾನು ಅವಾಗ ಚಿಕ್ಕವನಿದ್ದೆ ಸರ್, ನಮ್ಮ ತಂದೆಯವರು ತಂದು ಹಚ್ಚಿದ್ರು ಸರ್, ಅವ್ರು ಕೊಟ್ಟು ನಾನು ಸಹಾಯ ಮಾಡಿದೆ ಸರ್ ಅವ್ರಿಗೆ. ಆ ಟೈಮ್ದಲ್ಲಿ ನೀರು ಹಾಕೋದು ಹಚ್ಚೋದು ಎಲ್ಲ ಮಾಡಿಕೊಂಡು ನಮ್ಮ ತಂದೆಯವ್ರ ಕಾಲಿನಿಂದ್ರೂ ಮಾವಿನ 2 ಎಕರೆ ತೋಟ ಇದೆ ಸರ್ ನಮ್ದು. ಅದಕ್ಕೆ ನಾನು ಈಗ ಹೆಚ್ಚು ಸಾವಯವ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೊಂಟಿದ್ದೇನೆ ಸರ್.
3: ಇದ್ರ ಜೊತೆಗೆ ತಾವು ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ರಿ, ಯಾವ ರೀತಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ರಿ, ಎಷ್ಟು ಪೆಟ್ಟಿಗೆಗಳನ್ನು ಇಟ್ಟಿದ್ದೀರಿ?
4: ಸರ್, ಈಗ ನನಗೆ ಮಾವಲ್ಲಿ ಸರ್ ಇಳುವರಿ ಹೆಚ್ಚಿಗೆ ಬರಬೇಕಾದ್ರೆ ಪರಾಗಸ್ಪರ್ಶ ಮುಖ್ಯವಾಗಿ ಬೇಕಾಗ್ತದೆ ಸರ್. ಪರಾಗಸ್ಪರ್ಶ ಬೇಕಾದ್ರೆ ನಾವು ಜೇನು ಪೆಟ್ಟಿಗೆ ಬೇಕು ಸರ್ ಈಗ. ಹೀಗಾಗಿ ನಾನು ಸುಮಾರು ಒಂದು 5-6 ಜೇನು ಪೆಟ್ಟಿಗೆ ನಂದು 2 ಎಕರೆ ತೋಟದಲ್ಲಿ ಇಟ್ಟಿದ್ದೆ ಸರ್. ಅದು ಇಟ್ಟಿದ ಮೇಲೆ ಮಾವಿನ ಚಿಗುರು ಬರ್ತಿತ್ತು ಸರ್ ಹೂವು, ಅದಕ್ಕೆ ಪರಾಗಸ್ಪರ್ಶ ಮಾಡಿ ಅದು ನಮ್ಮ ಇಳುವರಿನೂ ಚೆನ್ನಾಗಿ ಬಂತು ಸರ್. ಅದು ನಂತರ ಹೆಲ್ದಿಯಾಗಿನೂ ನಮ್ಮ ಮಾವು ಬಂದಿತ್ತು ಸರ್ ಈ ಸಲ. ಅದ್ರ ದುರದೃಷ್ಟವತ್ತು ಈ ಸಲ ಏನ ಸರ್, ಕಲಘಟಗಿ ಸುಮಾರು ಅಪಾರವಾಗಿ ಮಳೆ ಮತ್ತು ಆನಿಕಲ್ಲಿ ಬಿತ್ತಲ್ಲ, ಸ್ವಲ್ಪ ಗಾಳಿಗೆ ಮಳೆಗೆ ಸ್ವಲ್ಪ ಒಂದು 50% ಬಿದ್ದಿತ್ತಂದ್ರು ಒಂದು 50% ಚೆನ್ನಾಗಿದೆ ಸರ್ ನನ್ನ ಮಾವು ಹೊಲದಲ್ಲಿಗ.
3: ಅಂದ್ರೆ ಈ ಮೊನ್ನೆ ಬೀಸತಕ್ಕಂತ ಗಾಳಿ ಮತ್ತು ಮಳೆಯಿಂದ ಮಾವಿನ ಫಸಲಲ್ಲಿ ಕೊರತೆ ಆಗಿದೆ
4: ಸರ್.
3: ಈಗ ತಾವು ಈ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಈ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದೀರಿ, ಸಾವಯವ ಕೃಷಿ ಪದ್ಧತಿಯನ್ನ ಏನೇನ್ ಮಾಡ್ತೀರಿ ತಾವು?
4: ಸರ್, ಮುಖ್ಯವಾಗಿ ಸಾವಯವ ಕೃಷಿ ಪದ್ಧತಿ ಮಾಡ್ಬೇಕಾದ್ರೆ ನಾವು ದೇಶಿ ಗೋ ಬೇಕು ಸರ್. ಅದು ದೇಸಿ ಗೋ ಬೇಕಾ ಸರ್ ಅದು. ಹೀಗಾಗಿ ದೇಸಿ ಗೋವಿನ ಗಂಜಲ ನಂತರ ಅದು ಸಗಣಿ ಸರ್, ಅದನ್ನ ನಾವು ಬಳಕೆ ಮಾಡ್ತೇವೆ ಸರ್. ದೇಸಿ ಗೋವಿನ ಗಂಜಲ ಆಯ್ತು, ಸಗಣಿ ಆಯ್ತು, ಮಾವಿನ ಬಡ್ಡಿ ಇರ್ತೈತಲ್ಲ, ಪ್ರತಿ ವರ್ಷ ನಾವೇನು ನವೆಂಬರ್ ಡಿಸೆಂಬರ್ ಏನು ಬರ್ತೈತೆ ಸರ್, ಅವಾಗ ಉಳುಮೆ ಮಾಡಿ ಎಲ್ಲ ಕಸ ಮತ್ತೆಲ್ಲ ರೋಟ್ರಿ ಮತ್ತೆ ಹೊಡಿತು ಸರ್. ಅದ ಆಲಿ ಮಾಡ್ತೇವೆ ಸರ್. ಆಲಿ ಮಾಡಿ ಒಂದೊಂದು ಬುಟ್ಟಿ ಸರ್, ಒಂದೊಂದು ಬುಟ್ಟಿ 2-2 ಬುಟ್ಟಿ ಸಗಣಿ, ನಂತರ ಸ್ವಲ್ಪ ಅದು ಗಂಜಲ ಸರ್, ಗಂಜಲ ಮಿಕ್ಸ್ ಮಾಡಿ ಒಂದೊಂದು ಬುಟ್ಟಿ 2-2 ಬುಟ್ಟಿ ಒಂದೊಂದು ಮರಕ್ ಕೊಡ್ತೀವಿ ಸರ್. ಅದು ಇದು ಸಾವಯವ ಪದ್ಧತಿ ಸರ್. ಅದನ್ನಲ್ದ ಇನ್ನೂ ನಾವು ಹೆಚ್ಚಿಗೆ ಮಾಡ್ಬೇಕಂದ್ರೆ ಸರ್, ಕುರಿ ಸರ್, ನಮ್ಮಲ್ಲಿ ಸಂಚಾರಿ ಕುರಿಗಳಿಗೆ ಬರ್ತಾರೆ ಸರ್.

0: ಕುರಿಗಾರಿಗರು. ಕುರಿಗಾರಿಗೆ ನಮ್ಮ ಹೊಲದಾಗ ಸರ್ ಎರಡು ಎಕರೆ ತೋಟ ಇದೆಲ್ಲ, ಆ ಕುರಿ ಸಹಿತ ನಾವಲ್ಲಿ ಕುಂಡಿರ್ತೇವೆ ಸರ್. ಅದು ಹಿಕ್ಕಿ ಹಾಕಿದ್ದು ಅದ್ರ ಗಂಜಲ ಸರ, ಅದು ನಮ್ಮ ಮಣ್ಣಿಗೆ ಫಲವತ್ತತೆ ಮಾಡ್ತೇವೆ ಸರ್. ಅದು ಮಣ್ಣಿಗೆ ಫಲವತ್ತತೆ ಮಾಡ್ಬೇಕಾದ್ರೆ ಬೇರ್ಗಿರ್ ಮುಖಾಂತರ ಹೋಗಿ ಸರ್ ಆ ಮಾವು ದಷ್ಟ ಪುಷ್ಟವಾಗಿ ಬರ್ತದೆ ಸರ್, ಮತ್ತು ಸಿಹಿಯಾಗಿ ಬರ್ತಿದೆ, ಮತ್ತು ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಅದು ಈ ರೀತಿ ನಾವು ಜೇನು ಸಾಕಾಣಿಕೆ ಆಯ್ತು, ಗೋ ಸಾಕಾಣಿಕೆ ಆಯ್ತು, ಇದು ಕುರಿ ಗೊಬ್ಬರ ಹಾಕೋದ್ ಮುಖಾಂತರ ಸಾವಯವ ಪದ್ಧತಿಯಲ್ಲೇನೆ ನಾವು ಮುಂದುವರ್ಸ್ಕೊಂಡು ಹೊಂಟೇವೆ ಸರ್ ಇವತ್ತಿನವರೆಗೂ.
1: ಅಂದ್ರೆ ಮಾವಿನ ಬೇಸಾಯವನ್ನು ಮಾಡ್ತಾ ಇದ್ದೀರಿ, ತಾವು ಯಾವ ರೀತಿ ಸಾವಯವ ಅಳವಡಿಸಿಕೊಂಡು ಬೇಸಾಯವನ್ನು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ತಿಳಿಸಬಹುದು?
0: ಅದು ಸರ್ ಸಾವಯವ ಈಗ ನಾವು ಈಗ ಕುರಿದಾಯ್ತು, ಆಕಳದ್ದಾಯ್ತು, ನಂತರ ಈಗ ನಾವು ಸಾವಯವ ಅಂದ್ರೆ ಈಗ ಹೆಚ್ಚಿಗೆ ಇಳುವರಿ ಬರ್ಬೇಕು ಸರ್. ಮತ್ತು ಒಂದ್ ಟೈಮಕ್ಕೂ ಕೀಟ ಬರ್ತದೆ ಸರ್, ಅದು ತುಂಬಾ ರೈತರಿಗೆ ಸಮಸ್ಯೆ ಆಗೋದು ಕೀಟನ ಸರ್. ಆ ಟೈಮ್ದಾಗ ಎಲ್ಲರೂ ಅಂಗಡಿಯಲ್ಲಿ ಸಿಗ್ತಂತ ಎಲ್ಲ ಪೆಸ್ಟಿಸೈಡ್ ಹೊಡಿತಾರೆ ಸರ್. ನಾವು ಆ ಟೈಮಕ್ಕೆ ಏನ್ ಮಾಡ್ತೀವಿ ಸರ್, ನಾವು ಮನೆಯಾಗ ತಯಾರು ಮಾಡ್ತೀವಿ ಸರ್. ಹಂಗೇನು ಕೀಟನಾಶಕ ಬಂತಂದ್ರೆ ಗೋಕರ್ಪಾಮೃತ ಅಂತಿದೆ ಸರ್, ಅದು ಗೋಕರ್ಪಾಮೃತ, ಹುಳಿ ಮಜ್ಜಿಗೆ ಮತ್ತು ಗಂಜಲ ಇದೆಲ್ಲ ಮಿಕ್ಸ್ ಮಾಡಿ ಹೊಡಿದು ಒಂದ್ಸರ ಕೀಟನಾಶಕ ಒಂದ್ 80% ನಿಯಂತ್ರಣಕ್ಕೆ ಬರ್ತದೆ ಸರ್. ಅದು ಆ ನಂತರ ಸ್ವಲ್ಪ ಹಳದಿ ಬಲ್ಪ್ ಸರ್, ಹಳದಿದು ನಂತರ ಹಳದಿದು ಇದನ್ನು ಬರ್ತಾವ ಸರ್ ಪಟ್ಟಿ ಅಂತೇಳಿ, ಆ ಹಳದಿ ಹಾಕಿ ಅಂದ್ರೆ ಆ ಕೀಟ ಎಲ್ಲ ಬಂದು ಅದಕ್ಕೆ ಕುಂಡಿಸ್ತಾವ ಸರ್, ಅಲ್ಲಿ ನಿಯಂತ್ರಣ ಮಾಡ್ತೀವಿ. ನಂತರ ಇನ್ನೊಂದು ನಾವು ಸ್ಟಾರ್ಟಿಂಗ್ ಏನ್ ಚಿಗುರು ಆಗ್ತೈತಲ್ ಸರ್ ಹೂ ಆಗತ್ತೆ, ಅವಾಗ ನಾವು ಕುಳ್ಳ ಏನು ಬರ್ತಾವ್ ಸರ್ ಸಗಣಿ ಕುಳ್ಳಿಂತ್ರ ಹೊಗೆ ಹಾಕ್ತೇವೆ ಸರ್ ಪೂರ್ತಿ ಸುಮಾರು ಒಂದ್ ಎರಡ್ ಮೂರ್ ಕಡೆ ಸರ್ ಆ ಕುಳ್ಳು, ನಂತರ ಒಣ ಹುಲ್ಲು
1: ಹೊಗೆ ಹಾಕೋದ್ರಿಂದ
0: ಹೊಗೆ ಹಾಕೋದ್ರಿಂದ ಸರ್ ಅದು ಚಿಗುರು ಏನು ಬರ್ತದೆ ಸರ್, ಫಸ್ಟ್ ಏನ್ ಚಿಗುರು ಬರುತ್ತಲ್ಲ ಆ ಹೊಗೆ ಅದಕ್ಕೆ ಕುಂತಂದ್ರು ಅದು ಚಿಗಿ ರೋಗ ಅಂತ ಬರ್ತದೆ, ಅದನ್ನ ಬರೋಂಗಿಲ್ಲ ಸರ್. ಅದು ಮತ್ತೆ ಅಲ್ಲಿ ಏನ್ ಇರ್ತಕ್ಕಂತ ಇವು ಕೀಟನಾಶಕಗಳು ಆ ಹೊಗೆಗೆ ಹೋಗ್ತಾವ ಸರ್. ಹೀಗಾಗಿ ಆ ಪದ್ಧತಿನೂ ನಾನು ಹೊಗೆ ಹಾಕೋಲಿಂತ್ರೂ ಇದೆಲ್ಲ ಮಾಡಿದ್ಮೇಲೆ ನಮ್ಗೆ ಚೆನ್ನಾಗಿ ಇಳುವರಿ ಬರತ್ತೆ ಸರ್, ಮತ್ತು ಚೆನ್ನಾಗಿ ಹೆಲ್ದಿನೂ ಇದೆ ಸರ್ ನಮ್ದು ಮಾವು.
1: ಈಗ ಮಾವಿನಲ್ಲಿ ಜಿಗಿ ಹುಳ ಕಾಣಿಸುತ್ತೆ, ಅದಕ್ಕೆ ತಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ, ತಾವೇ ತಯಾರಿಸಿದಂಥ ಗೋಕೃಪಾಮೃತ ಮತ್ತು ಹುಳಿ ಮಜ್ಜಿಗೆಯನ್ನು ತಯಾರು ಮಾಡ್ತೀನಿ ಅಂದ್ರೆ ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಗೋಕೃಪಾಮೃತ ಸರ್ ಭಾರಿ ಚೆನ್ನಾಗಿ ರಿಸಲ್ಟ್ ಇದೆ ಸರ್, ಅದು ಏನ್ ಜೀರೋ ಬಜೆಟ್ ಸರ್, ಅದು ಅದಕ್ಕೇನಿಲ್ಲ, ದೇಸಿ ಆಕಳದ ಮಜ್ಜಿಗೆ ಸರ್ 1 liter ಸರ್, ಒಂದ್ 200 liter ಬ್ಯಾರಿಗೆ, ಒಂದ್ 200 liter ನೀರು ತಗೋಬೇಕು ಸರ್, ಅದಕ್ಕೆ 1 liter ಮಜ್ಜಿಗೆ ಸರ್, 1 kg ಅಥವಾ 2 kg ಬೆಲ್ಲ ಸರ್, ಇದನ್ನ ತಗೊಂಡು ನಮ್ ಕಡೆ ಮದರ್ ಕಲ್ಚರ್ ಅಂತ ಸಿಗ್ತೈತೆ ಸರ್, ಅದು ಗೋಕೃಪಾಮೃತ ಮದರ್ ಕಲ್ಚರ್ ನನ್ನ ಕಡೆ ಇರ್ತೀವಿ ಸರ್, ಅದ ಎಲ್ಲರಿಗೂ ಹಂಚ್ತಿರ್ತೇವೆ ಸರ್. ಅದನ್ನ 1 liter ಸರ್, ಅದ 1 liter ಹಾಕಿ 7 ದಿನ ಸರ್ ನಾವು ತಿರುಗಿಸಿದ್ವಿ ಅಂದ್ರೆ ನಾವೇನು ಜೀವಾಮೃತ ಮಾಡ್ತೇವೆ ಸರ್, ಜೀವಾಮೃತ ಮಾಡೋ ಪದ್ಧತಿನ ಗೋಕೃಪಾಮೃತ ಆಗ್ಬಿಡ್ತೀವಿ ಸರ್.
1: ಹೆಂಗ್ ಮಾಡ್ತೀರಿ ಅದರ ಪದ್ಧತಿ ಪೂರ್ತಿ ಹೇಳ್ರಲ್ಲ ನಮಗೆ ಕೇಳೋದು?
0: ಅದ ಸರ್ 200 liter ಬ್ಯಾರ್ ತಗೋಬೇಕು ಸರ್, ನಾವು 200 liter ಫುಲ್ ತುಂಬಿಸ್ಬೇಕು ಸರ್, ಅದು ಸ್ವಲ್ಪ ಬಿಟ್ಟು ಅದ್ ನೀರು ತುಂಬಿಸಿದ ಮೇಲೆ ಫಸ್ಟ್ ಗೆ ನಾವು ಇದೇನ್ ದೇಸಿ ಆಕಳ ಮಜ್ಜಿಗೆ ಸರ್, ಅದ್ ಪ್ಯೂರ್ ದೇಸಿ ಆಕಳ ಮಜ್ಜಿಗೆನೆ ಬೇಕು ಸರ್, 1 liter ಆ ಡ್ರಮ್ಗೆ ಹಾಕ್ಬೇಕು. ನಂತರ ಬೆಲ್ಲ ಏನಿದೆ ಸರ್ ಬೆಲ್ಲ ಪುಡಿ ಮಾಡಿ ಅದು ಅದಕ್ಕೆ ಹಾಕ್ಬೇಕು ಸರ್.
1: ಮಜ್ಜಿಗೆ ಅಂದ್ರೆ ಆಗ ಮಾಡಿದ ಮಜ್ಜಿಗೆನೋ ಅಥವಾ ಮಜ್ಜಿಗೆ ಮಾಡಿಟ್ಟಿದ್ದು ಇಷ್ಟು ದಿನ?
0: ಇಲ್ಲ ಇಲ್ಲ, ಆಗ ಫ್ರೆಶ್ ಇದ್ರೆ ಚೆನ್ನಾಗಿ ಸರ್, ಅದು ಅದರಲ್ಲಿ ಜೀವಾಣು ಇರ್ತಾವಲ್ಲ ಸರ್, ಫ್ರೆಶ್ ಇದ್ದ ಮಾಡ್ಕೊಂಡು ಹಾಕಿದ್ರೆ ಬಹಳ ಚೆನ್ನಾಗಿ. ಆ ನಂತರ ಮಜ್ಜಿಗೆ ಆದ್ಮೇಲೆ ಬೆಲ್ಲನ ಹಾಕ್ತೇವೆ ಸರ್, ಬೆಲ್ಲ ಆದ್ಮೇಲೆ ನಮ್ ಕಡೆ 1 liter ಇರ್ತೈತೆ ಸರ್ ಗೋಕೃಪಾಮೃತ, ಅದನ್ನ ಅದರಲ್ಲಿ ಹಾಕೋದು ಸರ್ 200 liter ದಾಗ ಹಾಕಿ ಸರ್ 7 ದಿನ ಸರ್ ಬಲಗಡೆಯಿಂದ ಎಡಗಡೆ ಸರ್, 7 ದಿನ ಸಾಯಂಕಾಲ ಮತ್ತು ಬೆಳಿಗ್ಗೆ ರುಟೀನ್ ಜೀವಾಮೃತ ಹೆಂಗ್ ಕಲ್ಸ್ತೇವಲ್ಲ ಸರ್ ಆ ಟ್ರಿಪ್ ಅಂಡಿದ್ರೆ 7 ದಿನಕ್ಕೆ ಅದು ಕಲ್ಚರ್ ರೆಡಿ ಆಗ್ಬಿಡ್ತೇವೆ ಸರ್. ಅದು ಅವಾಗ ನಾವು ನಮಗ ಹೆಚ್ಚಿಗೆ ಇಳುವರಿ ಬೇಕಂದ್ರು, ಹೂವ ಹೆಚ್ಚಿಗೆ ಹಿಡಿಬೇಕಂದ್ರು ಆ ಟೈಮ್ದಾಗ ನಾವು ಗೋಕರ್ಪಾಮೃತ ಒಂದ್ ಬಿಟ್ಟು 2 ಸಲ ಕೊಟ್ಟು ಅಂತ ಸರ್, ಅದ ಆ ಜಿಗಿ ಹುಳನು ಕಡಿಮೆ ಆಗ್ತೈತಿ, ನಂತರ ಹೆಲ್ದಿ ಆಗಿ ಬರ್ತೇವೆ ಸರ್. ಅದು ಎಲ್ಲಿ ಆಯ್ತು, ಆ ನಂತರ ಹೂವ ಆಯ್ತು, ನನ್ ಕಾಯಿ ಹಿಡಿಬೇಕಾದ್ರೆ ಕಾಯಿ ಗಾತ್ರ ಸರ್ ಸ್ಟಾರ್ಟಿಂಗ್ ಕಾಯಿ ಇರ್ತೈತಲ್ಲ ಅವಾಗ ಹೆಲ್ದಿ ಆಗಿ ಬರ್ತೇವೆ ಸರ್ ಗೋಕರ್ಪಾಮೃತ. ಹಿಂಗಾಗಿ ತುಂಬಾ ಚೆನ್ನಾಗಿ ಇದೆ ಸರ್ ಅದು ಗೋಕರ್ಪಾಮೃತ ಬಳಸೋದು. ಮುಖ್ಯವಾಗಿ ಅದನ್ನ ಬಳಸ್ತೇವೆ ಸರ್ ನಾವು. ಜೀವಾಮೃತನು ಮಾಡ್ತೇವೆ, ಅದು ಬಡ್ಡಿ ಕೊಡ್ತೇವೆ ಸರ್. ಅದು ಜೀವಾಮೃತ ಈಗ ಏನಿದೆ ಅಲ್ಲ, 200 liter ಬ್ಯಾರ್ಲ್ ಸೀಮ, ಅದು ಅದಕ್ಕೆ 2 kg ಬೆಲ್ಲ ಸರ್, ಕಡ್ಲಿ ಹಿಟ್ಟು, ಒಂದ್ ನಮ್ಮ ಬದುವಿನ ಮಣ್ಣು, ನಂತರ ಕಡ್ಲಿ ಹಿಟ್ಟು ಹಾಕಿ ಅದು ಜೀವಾಮೃತ ಸರ್. 5 ತರದ್ದು ಮಾಡ್ಕೊಂಡು ಅದು 7 ದಿನ ತಯಾರು ಮಾಡ್ಕೊಂಡು ಅದು ನಮ್ ಬಡ್ಡಿಗೆ ಹಾಕ್ಬಿಡ್ತೇವೆ ಸರ್. ಸ್ವಲ್ಪ ತಂಪಿದ್ದಾಗ ಹಾಕ್ಬಿಟ್ರು ಅದು ಭೂಮಿಗೆ ತಾಕತ್ ಕೊಡ್ತೇವೆ ಸರ್, ಭೂಮಿಗೆ ಬೇರ್ ತಾಕತ್ ಕೊಡ್ತೈತಿ. ಇದು ಗೋಕೃಪಾಮೃತ ಏನೈತಲ್ಲ, ನಾವು ಮೇಲೆ ಸಿಂಪರಣೆ ಮಾಡ್ತೇವೆ ಸರ್. ಏನೋ ಬಾಳ ರೀತಿ ಹುಳ ಕೀಟನಾಶಕ ಬಂತಂದ್ರೆ ಸಿಂಪರಣೆ ಮಾಡ್ತೇವೆ ಸರ್.
1: ಈ ಗೋಕೃಪಾಮೃತ ತಯಾರು ಮಾಡ್ತಾನಂದ್ರಲ್ಲ, ಯಾರು ತಮಗೆ ಹೇಳ್ಕೊಟ್ರೆ ಇದನ್ನೆಲ್ಲ
0: ಸರ್? ಇದು ಗೋಕೃಪಾಮೃತ ತಯಾರು ಮಾಡಿದ ಸರ್ ಗೋಪಾಲ ಬಾಯಿ ಸುತಾರಿ ಅಂತ ಸರ್, ಗುಜರಾತ್ನವರು. ಸುಮಾರು ಒಂದು 500 ನಂತರ 6 ಗಿರ್ ಆಕಳದ ಸರ್ ಅವರು. ಅವ್ರು ಇದನ್ನ ಕಂಡು ಹಿಡಿದ್ರು ಸರ್, ಅವರು ಗೋಕೃಪಾಮೃತ ಕಂಡು ಹಿಡಿದ್ರು. ಆಕಳ ಏನ ಫಸ್ಟ್ ಗೆನ ಕರುಗ ಹಾಕ್ತೈತಲ್ ಸರ್, ಅದ್ ಬಂದಂತಹ ಕಲ್ಚರ್ ಅದರಲ್ಲಿ ಸ್ವಲ್ಪ ಜೀವಾಣು ಇದಾವ ಸರ್, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡವ್ರು. ಅದನ್ನ ಇದು ಬೆಲ್ಲ ಹಾಕಿ ನಂತರ ಮಜ್ಜಿಗೆ ಹಾಕಿದ್ರು, ಸುಮಾರು 100,000 ಜೀವಾಣು ಆಗ್ತಾವ ಸರ್. ಅದನ್ನು ಅವರು ಪ್ರಚಾರ ಮಾಡಿದ ಸರ್. ಅದ್ ನಮ್ ಕನ್ನೇರಿ ಮಠ ಸ್ವಾಮೀಜಿ ಸರ್, ಅವ್ರು ಇದನ್ನ ಮಾಡಿ ಪೇಟೆಂಟ್ ತಗೊಳಕ್ ಬಂದ್ರು ಸರ್ ನಮ್ ಕನ್ನೇರಿ ಸ್ವಾಮೀಜಿ ಅವ್ರ ಕಡೆ. ಅವರು ವಜ್ರದ ವ್ಯಾಪಾರಿ ಸರ್, ಅವರು ಗೋಪಾಲ ಬಾಯಿ ಸುತಾರಿ ಗುಜರಾತ್ನಾಗ ವಜ್ರದ ವ್ಯಾಪಾರಿ. ಅವ್ರಿಗೆ ಏನು ಕಡಿಮೆ ಇದ್ದಿಲ್ಲ, ಪೇಟೆಂಟ್ ತಗೊಳಕ್ ಬಂದ್ರು ಸರ್. ಪೇಟೆಂಟ್ ತಗೋಬೇಕಂತ ಕನ್ನೇರಿ ಸ್ವಾಮೀಜಿ ಅವ್ರ ಕಡೆ ಬಂದಾಗ ಕನ್ನೇರಿ ಸ್ವಾಮೀಜಿ ಏನಂದ್ರ ಅವ್ರಿಗೆ, ಇಲ್ಲ ನಿನಗೇನು ದೇವ್ರು ಕಡಿಮೆ ಮಾಡಿಲ್ಲ, ಇದ್ರ ಪೇಟೆಂಟ್ ಯಾಕೆ ತಗೋತೀರಿ ನೀವು, ಇದು ಇಡೀ ದೇಶ ತುಂಬಾ ಹಂಚಿಬಿಟ್ರಿ ನೀವು, ಅಜರಾಮರಾಗಿ ಹೆಸರು ಉಳಿತೈತೆ ಅಂತೇಳಿ ಕನ್ನೇರಿ ಅಪ್ಪಾರ ಹೇಳಿದಾಗ ಅವ್ರು ಅದೇ ರೀತಿ ಮಾಡಿದ್ರು ಸರ್. ಇವತ್ತು ದೇಶದ ತುಂಬಾ ಹಂಚ್ತಾರ ಸರ್, ಅವ್ರು 2-3 ಗಾಡಿ ಮಾಡಿದಾರ ಸರ್, ನಮ್ಮ ಕರ್ನಾಟಕಕ್ಕೂ 2-3 ಗಾಡಿ ಮಾಡಿದಾರ. ಅಲ್ಲಿಂತ್ರ ಗಾಡಿ ಬಂದ್ ಸರ್ ಇಲ್ಲಿ ಕನ್ನೇರಿ ಮಠದಾಗ, ನಮ್ಮಂತಾರೇನ ಶಿಷ್ಯರಾದ್ರು ಸರ್ ನಾವು ಕನ್ನೇರಿ ಮಠದವ್ರಿಗೆ. ಈಗ ನಮ್ಮ ಕಲಗಡ್ಡಿ ಧಾರವಾಡ ಬಂದಾಗ ಅದು ಎಲ್ಲ ರೈತರಿಗೆ ಕೊಟ್ಟಿವಿ ಸರ್ ನಾವು ಉಚಿತವಾಗಿ. ಈ ನಮ್ಮ ಕಲ್ಲೇಡ್ ತಾಲೂಕಿಗೆ ಒಂದು ವರ್ಷದಿಂದ ಬಂದಿದ್ದು ಸರ್, ಅದು ಅಲ್ಲಿಂದ ಕಳಿಸಿದ್ರು.

0: ಅದಕ್ಕಾಗಿ ಸುಮಾರು ಗಾಡಿ ಮಾಡ್ಯಾರ ಸರ್ ಅವರು. ಅವ್ರು ದೇಶ ತುಂಬಾ ಪ್ರಚಾರ ಮಾಡತ್ತಾರ ಸರ್, ಅದು 100% ರಿಸಲ್ಟ್ ಐತೆ ಸರ್.
1: ಎಷ್ಟು ಹಂಚ್ತೀರಿ ಒಂದ್ಸಲ
0: ಬಂದ್ರೆ? ಒಬ್ಬರಿಗೆ 1 ಲೀಟರ್ ಸರ್, 1 ಲೀಟರ್ 2 ಲೀಟರ್ ಕೊಡ್ತೀವಿ ಸರ್, ಸಾಕಾಗತ್ತೆ ಸರ್. ನಾವು ಕೆಲವೊಬ್ಬರು ರೈತರದೇವ್ರು ಸರ್, ನಮ್ ಕಡೆ ಯಾವಾಗ್ಲೂ ಸ್ಟಾಕ್ ಇರ್ತೈತೆ ಸರ್, ಗೋಕರಪ್ಪ ಅಂತ ನಮ್ಮ ಕಡೆ ಯಾವಾಗ್ಲೂ ಸ್ಟಾಕ್ ಇರ್ತೈತಿ. ಈ ಸುತ್ತಮುತ್ತ ನಮ್ದೊಂದು ಗ್ರೂಪ್ ಇದೆ ಸರ್, ಸುಮಾರು 1008 ಕೃಷಿ ಆಶ್ರಮ ಏನು ಮಾಡಾಕ್ತೇವ್ ಸರ್ ನಾವು. ಅದರಲ್ಲಿ ರೈತರು ಸುಮಾರು 1-2 ಸಾವಿರ ಕರ್ನಾಟಕದಿಂದ ರೈತರ ಅದಾರ ಸರ್. ಅದು ಯಾರ್ಯಾರ ಕಡೆ ಸಿಗ್ತೈತೆ ಒಂದು ಲಿಸ್ಟ್ ಇದೆ ಸರ್. ಅದು ನಮ್ಮ ಸುತ್ತಮುತ್ತ ಸರ್, ಧಾರವಾಡ ಸುತ್ತು, ನಮ್ಮ ಕಡೆ ಹಾವೇರಿದವರು, ನಂತರ ಹರಿಯಾಳು, ದಾಂಡೇಲಿಯವರು, ಅಂಕೋಲಾ, ನಂತರ ಈ ಕಡೆ ಹಾವೇರಿ ಗದಗ್ಲಿಂತ ಬಂದು ನಮ್ಮ ಹೊಲಕ್ಕೆ ಹೋದಾರ ಸರ್. ಏನು ಗೋಕರ್ ಪಂಪ್ ಸರ್, ಅದು ಉಚಿತವಾಗಿ ಕೊಡ್ತೀವಿ ಸರ್. ಅದು 1 ಲೀಟರ್ ಕೊಟ್ಟರು ಅಂದ್ರೆ ಅವ್ರು ಮತ್ತೆ ಅದ ಮಲ್ಟಿಪ್ಲೈ ಆಗ್ತದೆ ಸರ್. ಅದು 200 ಲೀಟರ್ ಆಗ್ತೈತೆ ಸರ್. ಅದು ಲಾಸ್ಟ್ ನಾವು 200 ಲೀಟರ್ ಹಾಕಾಕತ್ತೆ ಮತ್ತೆ 1 ಲೀಟರ್ ಉಳಿಸ್ಕೊಂಡು ಸರ್, ಅದು ಮತ್ತೆ ಮಲ್ಟಿಪ್ಲೈ ಮಾಡ್ಬೋದು ಸರ್. ಮತ್ತೆ ಅದಕ್ಕೆ 2 ಕೆಜಿ ಬೆಲ್ಲ, 2 ಕೆಜಿ ಮಜ್ಜಿಗೆ ಸರ್. ಈ ಟೈಪ್ ಮಾಡ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಇಡೀ 0 ಬಜೆಟ್ನಾಗ ಗೋಕರ್ ಪಂಪ್ ಆಗ್ತದೆ ಸರ್. ಅದು ಮತ್ತೆ 100% ರಿಸಲ್ಟ್ ಐತೆ ಸರ್. ಅದು 100% ರಿಸಲ್ಟ್ ಐತಿ. ಹಿಂಗಾಗಿ ಎರೆಹುಳ ಗೊಬ್ಬರ ಸರ್, ಈ ನಾವು ಸಗಣಿಯನ್ನು ಹಾಕಿರ್ತೀವಿ ತಿಪ್ಪೆ ಹೋಗಿ ಸರ್, ತಿಪ್ಪೆ ಹೋಗಿ ಸಗಣಿ ಹಾಕಿ ಹಂಗೆ ಬಿಡ್ತೀವಿ ಸರ್ ನಾವು. ಇದು ಗೋಕರ್ ಪಂಪ್ ಅದ್ರಲ್ಲಿ ಹಾಕಿದ್ರೆ ಸರ್ 1 ತಿಂಗಳಲ್ಲಿ ಎರೆಹುಳ ಬರ್ತಾವೆ ಸರ್. ಅದ್ರಲ್ಲಿ 1 ತಿಂಗಳಲ್ಲಿ ಸರ್ ಎರೆಹುಳ ತಾನೆ, ನಾವು ಎರೆಹುಳ ಎಲ್ಲಿ ಕೊಂಡೋಂಗಿಲ್ಲ, ಎಲ್ಲಿ ತರೋಂಗಿಲ್ಲ ಸರ್, ತಾನು ಉತ್ಪತ್ತಿ ಆಗ್ಬಿಡ್ತದೆ ಸರ್ ಗೋಕರ್ ಪಂಪ್. ಅಂತ ಒಂದು ಚಲೋ ರಿಸಲ್ಟ್ ಐತೆ ಸರ್. ಹೀಗಾಗಿ ನಮ್ಮ ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡ್ತೀವಿ ಸರ್. ನಾವು ಮುಖ್ಯವಾಗಿ ಗೋಕರ್ ಪಂಪ್ ಮತ್ತು ಜೀವಾಮೃತ ಇದನ್ನ ಬಳಸ್ತೀವಿ ಸರ್ ನಾವು.
1: ತುಂಬಾ ಸಂತೋಷ. ಈಗ ತಾವು 2 ಎಕರೆಯಲ್ಲಿ ಮಾವಿನ ಬೆಳೆಯನ್ನ ಬೆಳೆದಿದ್ದೀನಿ ಅಂದ್ರೆ, ಈ ವರ್ಷದ ಮಾವಿನ ಬೆಳೆ ಚೆನ್ನಾಗಿತ್ತು, ಸ್ವಲ್ಪ ಮೊನ್ನೆ ಮಳೆ ಬಂದಿದ್ದ ಕಾರಣದಿಂದ ಕೊರತೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಈ ಬಂದಂತ ಮಾವಿನ ಬೆಳೆಯಲ್ಲಿ ಈಗ ಮಾವಿನಕಾಯಿ ಏನು ಬಿಡಿಸಿದಿರೋ ಹೇಗೆ
0: ಸರ್? ಈಗ ನಮ್ದೇನಾಗಿದೆ ಸರ್, ಈಗ ಸುಮಾರು ಮಾರ್ಕೆಟ್ಗೆ ಬಂದ್ಬಿಟ್ಟು ಸರ್, ಮಾಗಿ ಬಂದಿದ್ಬಿಟ್ಟೈತೆ. ಈ ನಾನು ಹೆಚ್ಚಿಗೆ ಬಿಡಿಸಿಲ್ಲ ಸರ್ ಇನ್ನು. ಈ ನನ್ನ ಹೊಲದಲ್ಲಿ ಮಾವು 80% ಗಿಡದಲ್ಲೇ ಹಣ್ಣಾಗ ಬಿಟ್ಟೇನೆ ಸರ್, ನ್ಯಾಚುರಲ್ ಆಗಿ 80% ಸರ್. ಇನ್ನು ಒಂದು 20% ಏನಿದೆ ಸರ್, ಅದನ್ನ ಸ್ವಲ್ಪ ಅಡಿ ಹಾಕತ್ತೇನೆ ಸರ್. ಅದು ಯಾವ ರೀತಿ ಮಾಡ್ತೇವೆ ಅಂದ್ರೆ ನ್ಯಾಚುರಲ್ ಹುಲ್ ಸರ್ ಅದ. ಮತ್ತೆ ಕೆಲವೊಂದು ಹಿಂದೆ ಮುಂದೆ ಬರ್ತಾವ ಸರ್, ಅದರಲ್ಲಿ ಸ್ವಲ್ಪ ಹಸಿ ಇನ್ನು ಅದಾವು. ಅವು ಒಂದು ತಿಂಗಳು ಇನ್ನೊಂದು 15 ದಿನ ಹೋಗ್ತೈತಿ. ಈಗ ಹೆಚ್ಚಾನ ಹೆಚ್ಚು ಒಂದು ನಮ್ದು 80 ಗಿಡದಲ್ಲಿ ಸರ್ ಒಂದು 60-70% ಬಂದ್ಬಿಟ್ಟೆ ಸರ್. ಈಗ ಏನು ಮಾವು ಹಣ್ಣಾಗಕ್ ಬಂದ್ಬಿಟ್ಟಿದೆ. ನಾನು ಆಕ್ಚುಲಿ ನ್ಯಾಚುರಲ್ ಆಗಿ ಹಣ್ಣಾಗಬೇಕು ಅದು ಗಿಡದಲ್ಲಿ ಅಂತೇಳಿ ಮಾಡಿನಿ ಸರ್. ಸುಮಾರು 70-80% ನ್ಯಾಚುರಲ್ ಆಗಿ ಹಣ್ಣಾಗಿದೆ.
1: ಇಲ್ಲ
0: ಬೀಳ್ತಾವ ಸರ್, ಸ್ವಲ್ಪ ಗಾಳಿ ಬಳಿ ಬಿಟ್ಟರೆ ಅಂದ್ರೆ ಉದುರು ಬೀಳ್ತೇವೆ ಸರ್. ನಮ್ಮ ಜಮೀನು ಏನಿದೆ ಸರ್, ನೀವು ಗಾದಿ ಮೇಲೆ ನಡಿಬೇಕು ಸರ್. ಸುಮ್ಮನೆ ನಮ್ಮ ಸಾವಯವ ಮಾಡ್ತೇವಲ್ಲ, ಅದು ದೊಡ್ಡ ಹೆಂಡಿ ಬಿತ್ತಂದ್ ಸರ್ ಅದ್ರ ಮೇಲೆ ನಡೆಯಕತ್ತ ನಿಮ್ ಕಾಲು ನೋವಾಗ್ತೇವೆ ಸರ್. ಅದು ನಮ್ಮ ಮಾವು ಸಹಿತ ಸುಮಾರಿಗೇನು ಉದುರಿತೇ ಎಲ್ಲ ಸುಮ್ಮನೆ ಕಸ ಕಡ್ಡಿ ಎಲ್ಲ ಹಾಕಿರ್ತೇವೆ ಸರ್ ಅದರಲ್ಲಿ. ನಂತರ ಅದು ಮಾವಿನ ಎಲಿ ಬಿದ್ದಿರ್ತೇವೆ ಸರ್. ಅದ್ರ ಮೇಲೆ ಬಿದ್ದರೆ ಅದಕ್ಕೆ ಏನು ಪೆಟ್ಟತ್ತೊಂಗ್ಲಿ ಸರ್ ಮಾವಿಗೆ. ಅಂದ್ರೆ ಸಾವಯವ ಮಾಡಿವ್ರು ಸರ್, ಬೇರೆದವ್ರ ಹೊಲಕ್ಕೆ ಅಡ್ಡಾಡಕತ್ತರ್ ನೀವು ಕಾಲ್ ಚಪ್ಪಲಿ ಇಲ್ಲೂ ಅಡ್ಡಾಡಕ್ಕೊಂಗ್ಲಿ ಸರ್. ನಮ್ಮ ಹೊಲಕ್ಕೆ ನೀವು ಸ್ವಲ್ಪ ಮಳಿ ಆಯ್ತು ಅಂದ್ರೆ ಭೂಮಿ ಉಬ್ಬತ್ತೈತೆ ಸರ್. ಅದು ಮ್ಯಾಲಗಡೆ ಬರ್ತೈತೆ ಅಂದ್ರೆ ಅಷ್ಟು ಜೀವಾನು ಇರ್ತೈತಿ, ಅಷ್ಟು ತಾಕತ್ತು ಇರ್ತೈತೆ ಸರ್. ಅದು ಅದಕ್ಕಾಗಿ ಮ್ಯಾಲಿಂತ್ರ ಬೀಳುವಂತ್ರ ಏನು ತೊಂದರೆ ಇಲ್ಲ ಸರ್. ಅದು ನಾವು ಭಾಳ ಬೆಳಕತ್ತಂದ್ರೆ ಈಗ ಇಳಿಸ್ಬಿಡ್ತೇವೆ ಸರ್. ಅದು ನಮ್ದು ಒಂದು ಜೋಟಿ ತೊಗೊಂಡು ಮ್ಯಾಲೆ ತೊಗೊಂಡು ಇಳಿಸ್ಕೊಂಡು ಈಗ ಅದು ಹೆಂಗೆ ಮಾಗಿ ಮಾಡ್ತೇವೆ ಅಂದ್ರೆ ಸರ್, ನಾವು ಸಾವಯವ ಸರ್. ನಾನು ಸಾವಯವ ರೈತಾಗಿ ಭತ್ತನೂ ಸಾವಯವನ ಮಾಡ್ತೇನೆ ಸರ್. ಅದು ಬಿಳಿ ಹುಲ್ದಾಗ ಹೆಚ್ಚಾನ ಹೆಚ್ಚು ನಾವು ಮಾಗಿ ಮಾಡ್ತೇವೆ ಸರ್. ಅದು ಬಿಳಿ ಹುಲ್ಲ, ಅದು ಸಾವಯವ ಹುಲ್ಲ ಸರ್. ನಮ್ದು ಮಾವು ಟೇಸ್ಟ್ ಬರ್ಲಿಕ್ಕೆ ಕಾರಣ ಪ್ರತಿಯೊಂದು ಸರ್, ನಾವು ಬೆಳೆಯೋ ಪದ್ಧತಿ ಆಯ್ತು, ಪೆಸ್ಟಿಸೈಡ್ ಹೊಡೆಯೋದು ಪದ್ಧತಿ ಎಲ್ಲ ಸಾವಯವ ಮಾಡ್ಬೇಕಾರ ಇದನ್ನ ಸಹಿತ ನಾವು ಬಿಳೆ ಹುಲ್ಲು ಸರ್, ಅದು ಗಂಧ ಸಾಳಿ ಹುಲ್ಲು ಸರ್, ಅದು ಅದರಲ್ಲೇನ ಹಾಕಿ ಮಾಡ್ತೇವೆ ಸರ್. ಜಸ್ಟ್ ಒಂದು 2 ದಿನ ಸರ್, 1 ದಿನ ಅಥವಾ 2 ದಿನ ಇತ್ತಂದ್ರೆ ಹಣ್ಣಾಗ್ಬಿಡ್ತೇವೆ ಸರ್ ನಮ್ದು.
1: ಪರಶುರಾಮ್ ಅವ್ರೆ, ಈಗ ಮಾರುಕಟ್ಟೆಯಲ್ಲಿ ದೊರೆತಕ್ಕಂತ ಮಾವಿನ ಹಣ್ಣುಗೂ ನೀವು ಬೆಳೆದಂತ ಸಾವಯವ ಮಾವಿನ ಹಣ್ಣುಗೂ ಏನ್ ವ್ಯತ್ಯಾಸ
0: ಸರ್? ಸರಿಯಾಗಿ ಪ್ರಶ್ನೆ ಕೇಳಿದ್ರಿ ಸರ್. ನೀವು ಮಾರುಕಟ್ಟೆಯಲ್ಲಿ ಬರ್ತಿತ್ತಲ್ಲ ಸರ್, ಕೆಲವೊಬ್ಬ ರೈತರು ಪೆಸ್ಟಿಸೈಡ್ ಹೊಡಿತಾರೆ ಸರ್, 3-4 ಸಲ ಹೊಡಿತಾರೆ ಸರ್. ಅದು ಕೆಮಿಕಲ್ ತಿಂದು ಸರ್ ಅದು ಅಷ್ಟೇನು ರುಚಿ ಇರೋಂಗಿಲ್ಲ. ಈ ಮಾರುಕಟ್ಟೆಯಲ್ಲಿ ಬರ್ತಕ್ಕಂತ ಹಣ್ಣು ಸರ್ ಪೂರ್ತಿ ಹಣ್ಣಾಗಿರ್ತೈತಿ, ಹಳದಿ ಕಲರ್ ಫುಲ್ ಬರ್ತೇವೆ ಸರ್. ಅದು ಯೆಲ್ಲೋ ಕಲರ್, ಫುಲ್ ಯೆಲ್ಲೋ ಕಲರ್ ಬರ್ತೇವೆ ಸರ್. ಅದು ಅಂದ್ರೆ ಅವ್ರೇನ್ ಮಾಡ್ತಾರೆ ಸರ್, ಪೆಸ್ಟಿಸೈಡ್ ಹೊಡಿತಾರೆ. ಮತ್ತು ಮಾಗಿಸಬೇಕಾದ್ರು ಸರ್, ಅವರು ಹಣ್ಣು ಮಾಡಬೇಕಾದ್ರು ಕಾರ್ಬೈಡು ನಂತರ ಕೆಲವೊಂದಷ್ಟು ಕೆಮಿಕಲ್ ಹಾಕಿ ಅದರಲ್ಲಿ ಜಲ್ದಿ ಇದು ಮಾಡ್ತಾರೆ ಸರ್. ಅದು ಹೀಗಾಗಿ ಅದು ನಮಗೆ ದೊಡ್ಡ ಅಪಾಯ ಸರ್. ಮನುಷ್ಯರಿಗೆ ತಿನ್ಬೇಕಾದ್ರೆ, ಯಾರಿಗೂ ತಿನ್ಬೇಕಾದ್ರು ಅದು ಕೆಮಿಕಲ್ ತಿಂದು ನಾವು ಸುಮಾರು ಇವತ್ತು ನಮ್ಗೆ ಹಲವಾರು ಕಾಯಿಲೆಗಳಾಗ್ತಾವ. ಹೀಗಾಗಿ ನಮ್ಮದು ಏನಾಗ್ತದೆ ಸರ್, ರುಚಿಯಲ್ಲಿ ಚೆನ್ನಾಗಿದೆ ಸರ್. ಮತ್ತು ಅಷ್ಟೇನು ಹಳದಿ ಇರೋಂಗಿಲ್ಲ ಸರ್. ನಮ್ದು ಸಾವಯವ ಇರ್ತೈತಲ್ಲ, ಸ್ವಲ್ಪ ಹಸಿರು ಕಾಯಿನೇ ಇರ್ತೈತೆ ಸರ್. ಅದು ಅದ್ರ ಒಳಗೆ ಪೂರ್ತಿ ಎಲ್ಲ ಹಣ್ಣಾಗಿರ್ತದೆ ಸರ್. ನೋಡಾಕ ಮೇಲಿದು ಸಿಪ್ಪಿ ಸರ್ ಹಸಿರು ಇರ್ತೈತಿ, ನೀವು ಸಿಪ್ಪಿ ಬಿಡಿಸಿದ್ರಂದ್ರೆ ಫುಲ್ ಯೆಲ್ಲೋ ಕಲರ್ ಇರ್ತೈತೆ ಸರ್ ಒಳಗೆ. ಅಂದ್ರೆ ರುಚಿನೂ ಇರ್ತೈತೆ ಸರ್. ಅದು ಹೀಗಾಗಿ ಮಾರುಕಟ್ಟೆಗೆ ಬರಾಕತ್ತೈತಲ್ಲ ಸರ್ ಹಣ್ಣು, ನೀವು ಯಾವ್ದು ತಗೋಬೇಕು ಯಾವ್ದಿಲ್ಲ ಸರ್. ರೈತರು ಗ್ರಾಹಕರಾದ ಸರ್
1: ಗಾತ್ರದಲ್ಲಿ
0: ಚೆನ್ನಾಗಿ ನೀವು ಬರ್ತೈತೆ ಸರ್ ನಮ್ದು. ಅದ ಸರ್ ಮಾರುಕಟ್ಟೆದಾಗ ಏನಿದೆ ಇವತ್ತು ಫುಲ್ ಸರ್ ಒಂದ್ ಕಡೆ ನೋಡ್ ಸರ್ ನೀವು, ಇಲ್ಲ ಧಾರವಾಡ ಹುಬ್ಳಿ ಮಾರುಕಟ್ಟೆದಾಗ ಸುಮ್ನೆ ಕಲರ್ ಏನೋ ಶೈನಿಂಗ್ ಬಂದಂಗ್ ಬಂದ್ಬಿಡ್ತೇವೆ ಸರ್. ಅದಕ್ಕೆ ನಮ್ದು ಹಂಗೆ ಇರೋಂಗಿಲ್ಲ ಸರ್, ನಮ್ ಶೈನಿಂಗ್ ಇರೋಂಗಿಲ್ಲ. ಹೌದು ಸರ್, ಹೌದು ಹೌದು, 100% ಸರ್. ನೀವು ಮಾಡ್ಕೋಬೇಕು ಮತ್ತೆ ರುಚಿ ಸರ್ ಭಾಳ ಸಿಹಿ ಇರ್ತೈತಿ. ಅದೇನು ಮಾರುಕಟ್ಟೆಗೆ ಇರ್ತಲ್ಲ ಸರ್ ಹಳದಿ ಫುಲ್, ಅಷ್ಟೇನು ರುಚಿ ಇರೋಂಗ್ ಸರ್, ಸಪ್ಪ ಇರ್ತೈತೆ ಸರ್. ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ಸರ್ ನೀವು.
1: ಅಂದ್ರೆ ನೀವು ಬೆಳೆದಂತ ಮಾವು ರುಚಿಯಾಗಿದೆ ಅಂತೀರಿ?
0: ಹೌದು ಸರ್.
1: ಬಣ್ಣ ನೋಡ್ಬೇಡ್ರಿ, ರುಚಿ
0: ರುಚಿ ನೋಡಿ ಸರ್,
1: ಗಾತ್ರನು ಚೆನ್ನಾಗಿದೆ.
0: ಹೌದೌದು ಸರ್.
1: ಈಗ ಈ ಜೇನು ಸಾಕಾಣಿಕೆ ಮಾಡಿರಂದ್ರಲ್ಲ, ಈ ಜೇನು ಸಾಕಾಣಿಕೆಯಿಂದ ತಮ್ಮ ಮಾವಿನ ಬೆಳೆಗೆ ಯಾವ ರೀತಿ ಸಹಾಯ ಆಯ್ತು?
0: ಸರ್ ಏನಾಯ್ತು, ಫಸ್ಟ್ ಸರ್ ನಾವೇನು ಚಿಗರ್ ಬರ್ತೈತಲ್ಲ ಸರ್ ಅದೇ ಹೂವಾ ಬಿಡ್ಬೇಕಾರ ಪರಾಗಸ್ಪರ್ಶ ಮುಖ್ಯ ಸರ್ ಜೇನ್ ನಿಂತರ ಅಂದ್ರೆ ನಮ್ಗೆ ಇಳುವರಿ ಜಾಸ್ತಿ ಆಗ್ತದೆ ಸರ್. ಇದು ಒಂದ್ ಸಾವಯವ ಪದ್ಧತಿನ ಸರ್ ನಾವೇನು ಗೋಕೃಪ ಅಂತ ಜೀವಾಮೃತ ಇದೇನು ಹೇಳಿದ್ವಿ ಸರ್, ಇದು ನಾವು ಮಾಡೋದಾದ ಸರ್ ಅದು.

0: ನೈಸರ್ಗಿಕವಾಗಿ ಸರ್ ಜೇನು ಏನ್ ನಾವು ನವೆಂಬರ್ ಡಿಸೆಂಬರ್ದಾಗ ಏನ್ ಹೂವು ಆಗ್ತೈತಲ್ ಸರ್ ಆ ಟೈಮ್ದಾಗ ಜೇನು ಹುಳ ಸರ ಆ ಮಕರಂದ ಹಿರಾಕ್ ಹೋಗ್ತೈತೆ ಸರ್ ಮಕರಂದ ಏನ್ ಹಿರಾಕ್ ಹೋಗ್ತೈತಲ್ ಸರ ಅವಾಗ ಪರಾಗಪರ್ಶ ಆಗಿ ಮತ್ತು ಒಳ್ಳೆ ಇಳುವರಿ ಬರ್ತೈತೆ ಸರ ಮತ್ತು ಹೆಚ್ಚಾನ ಹೆಚ್ಚು ನಮ್ಗೆ ಅನುಕೂಲ ಆಗ್ತೈತೆ ಸರ್ ಜೇನು ಸಾಕಲಿಂದ ನೈಸರ್ಗಿಕವಾಗಿ ಜೇನು ಅದ್ರ ಮೇಲೆ ಕುಂತ ಹೂವು ಚೆನ್ನಾಗಿ ಬರ್ತೈತೆ ಸರ್ ಅದ ಜೇನು ತುಪ್ಪ ಸರ್ ಆ ಟೈಮ್ದಾಗ ಮಾವಿನದೇನ ತಗೊಂಬಂದಿರ್ತೈತೆ ಸರ್ ಅದ ಮಕರಂದ ಆ ಜೇನದಲ್ಲಿ ಸಹಿತ ಜೇನು ತುಪ್ಪದಲ್ಲಿ ಸರ್ ಮಾವಿನ ವಾಸನೆ ಬರ್ತೈತೆ ಯಾವ್ಯಾವ ಟೈಮ್ದಾಗ ಯಾವ ಬೆಳೆ ಇರ್ತೈತಲ್ ಸರ್ ಜೇನು ಮಕರಂತರಿದಲ್ಲ ಆಯಾ ಅಂಶ ಅದರಲ್ಲಿ ಜೇನದಲ್ಲಿ ಇರ್ತೈತೆ ಸರ್ ಅದು ಹೀಗಾಗಿ ನಮಗೆ
1: ಜೇನು ತುಪ್ಪ ಸೇವಿಸಿದಾಗ
0: ಮಾವಿನ ರುಚಿ ಬರ್ತದೆ ಮಾವಿನ ರುಚಿ ಬರ್ತದೆ ಸರ್ ಈಗ ನಮ್ದು ಸುಮಾರು 4-5 ಪೆಟ್ಟಿ ಅದಾವ ಸರ್ ಫುಲ್ ಬಂದ್ಬಿಟ್ಟೆ ಸರ್ ಜೇನು ಅಲ್ಲಿ ನಾವು ಆಜು ಬಾಜು ಹೋದ್ವಿ ಒಂದು ಸಾಕು ಸರ್ ಅದು ಮಾವಿನ ವಾಸನೆ ಬರ್ತದೆ ಜೇನಂದ ಐತಲ್ಲ ಮಾವಿನ
1: ಜೇನಿನ ಮಾರುಕಟ್ಟೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ
0: ಸರ್ ಜೇನಿನ ಮಾರುಕಟ್ಟೆ ಈಗ ನಾವು ಸುಮಾರು ನಮ್ ಸಾವಯವನ ಬರ್ತೈತಲ್ಲ ಸರ್ ಅದ ಈಗ ನಮ್ದು ಗ್ರೂಪ್ ಇದೆ ಸರ್ ಗ್ರೂಪ್ ಏನಿದೆ ಅಂತೂ ಅಲ್ಲ ಈ ಹುಬ್ಳಿ ಧಾರವಾಡದವ್ರು ಸ್ವಲ್ಪ ಬರ್ತಾರೆ ಸರ್ ನಂತರ ಈಗ ನಮ್ಗೆಲ್ಲಾನು ನೀವೇನ ನಮ್ಗೆ ಗುರುತಿಸಿದ್ರೆ ಸರ್ ಇಂಟ್ರೂ ಕರೀತಾರೆ ಸರ್ ನಾವು ಯಾವಿನ ಮಾಡ್ತೇವಲ್ಲ ಸುಮಾರು ನಿಮ್ಮಿಂದ ಸರ್ 20-30 ಮಂದಿ ಕಾಲ್ ಮಾಡ್ತಾರೆ ಸರ್ ನಮ್ ಸಾವಿರ ರೈತರು ಅದು ಹಿರಿಯರು ಸರ್ ಮೊದಲೇನ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ಅವ್ರು ಸುಮಾರು ಕಾಲ್ ಮಾಡಿ ನಿಮ್ಮ ಹೊಲಕ್ಕೆ ಬರ್ಬೇಕ್ರಿ ನಾವು ಹೆಂಗ್ ಮಾಡಾಕತ್ತೀರಿ ನಮ್ಗೆ ಇಂಥದ್ ಬೇಕು ಇಂಥದ್ ಬೇಕು ನಮಗೂ ಅಂತ ಎಲ್ಲಾ ಅವರ ಮಾರುಕಟ್ಟೆ ಮಾಡ್ತಾರೆ ಸರ್ ಅದಕ್ಕಾಗಿ ತಾವೇನು ಮಾಧ್ಯಮದವ್ರು ಅದಿರಲ್ಲ ಸರ್ ರೇಡಿಯೋ ಕಾರ್ಯಕ್ರಮ ಇರ್ಬೋದು ಪೇಪರ್ನವ್ರು ಇರ್ಬೋದು ನಮಗೆ ಉತ್ತೇಜನ ಕೊಡ್ತಾರೆ ಸಾವಯವದವ್ರು ಸರ್ ಹೀಗಾಗಿ ಮಾರುಕಟ್ಟೆ ನನಗೆ ಬಹಳ ಸಲಿಸುವಾಗಿತ್ತು ಸರ್ ಹೆಚ್ಚಾನ ಹೆಚ್ಚು ನನ್ನ ಹೊಲಕ್ಕೆ ಬರ್ತಾರೆ
1: ನಮ್ಮ ಉದ್ದೇಶ ನೀವು ಯಾವ ರೀತಿ ಬೆಳೀತಾ ಇದ್ದೀರಿ ಯಾವ ರೀತಿ ಮಾವಿನ ಬೆಳೆಯನ್ನ ಬೆಳೆದು ಅದರಲ್ಲಿ ಲಾಭವನ್ನ ತೆಗಿತಾ ಇದ್ದೀರಿ ಮತ್ತೆ ಸಾವಯವನ್ನ ಯಾವ ರೀತಿ ಅಳವಡಿಸಿಕೊಂಡು ಮಾವಿನ ಬೆಳೆಯನ್ನ ಬೆಳಿಬಹುದು ಅನ್ನೋದನ್ನ ನಾವು ರೈತರಿಗೆ ತಿಳಿಸಬೇಕಾಗಿರುತ್ತೆ ಅದರಲ್ಲಿ ಯುವ ರೈತರಿಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಅವರು ಬೇಸಾಯ ಕ್ರಮಗಳನ್ನ ಅಥವಾ ವ್ಯವಸಾಯ ಮಾಡುವಲ್ಲಿ ಇವುಗಳನ್ನ ಅಳವಡಿಸ್ಕೊಳ್ಬೇಕನ್ನೋದೇ ನಮ್ಮ ಉದ್ದೇಶ
0: ನೀವೇನು ಹೇಳಿದ್ರಲ್ಲ ಸರ್ ಅದ ನಾನು ಒಬ್ಬನಲ್ಲ ಸರ್ ಪ್ರತಿಯೊಬ್ಬ ರೈತರು ಮಾಡ್ಕೋಬೇಕು ಸರ್ ಇದು ಯಾಕೂ ನಮ್ಮ ಖರ್ಚು ಕಡಿಮೆ ನಂತರ ಆದಾಯ ದ್ವಿಗುಣ ಆಗ್ತೈತೆ ಸರ್ ಇದರಲ್ಲಿ ಖರೆ ಸ್ವಲ್ಪ ಶ್ರಮ ಇದೆ ಸರ್ ಇಷ್ಟ ಶ್ರಮ ಇದೆ ಅದಕ್ಕೂ ಆಕಳ ಬೇಕ ಸರ್ ಶ್ರಮ ಇದೆ ಹೀಗಾಗಿ ನಾನು ಒಬ್ಬನಲ್ಲ ಸರ್ ಈ ನನ್ನ ಕಡೆಯಿಂದ ಪ್ರೇರಣೆ ತಗೊಂಡು ಸರ್ ಗೋಕರ್ಪ ಅಂತ ಹೇಳಿದ್ರು ಸರ್ ಅದ ಸುಮಾರು ಹೇಳಿದಾರೆ ಸರ್ ಸುಮಾರು ಸುತ್ತಮುತ್ತ ಜಿಲ್ಲೆದವರು ನನ್ನ ಕಡೆ ಬಂದು ಹೋಯ್ತಾರೆ ಸರ್ ಅವರು ಏ ನಮ್ಗೆ ಅನುಕೂಲ ಆಗೈತೆ ಅಂತ ಹೇಳ್ತಾರೆ ಸರ್ ಅದು ಹೀಗಾಗಿ ನನಗೆ ಮಾವಿನ ಇಳುವರಿದು ಆಯ್ತು ರುಚಿ ಆಯ್ತು ಇದು ಮಾರುಕಟ್ಟೆ ವ್ಯವಸ್ಥೆ ತಾವೇ ಹೆಚ್ಚಾನ ಹೆಚ್ಚು ಒದಗಿಸಿಕೊಟ್ರಿ ಅಂತೇಳಿ ನಿಮ್ಮ ಆಕಾಶವಾಣಿಗೆ ನಾನು ತುಂಬಾ ಆಭಾರಿ ಆಗಿದ್ದೇನೆ ಅಂತ ಹೇಳ್ಬೋದು ಸರ್ ನಾನು
1: ತುಂಬಾ ಸಂತೋಷ ಈಗ ತಾವು ಮಾವಿನ ಬೆಳೆಯನ್ನ ಬೆಳೆದಿದ್ದೀರಿ ಎಷ್ಟು ಕ್ವಿಂಟಲ್ ಮಾವಿನ ಬೆಳೆ ಇದೆ ಈ ಸಲ
0: ಸರ್ ನನಗೆ ಅಜ್ಜಮ್ಮ ಸರ್ ಹೇಳಿದಲ್ಲ ಈ ಸ್ವಲ್ಪ ಮಳೆ ಬಂದು ನಂತರ ವಾತಾವರಣ ಸ್ವಲ್ಪ ನಮ್ಮ ಕಲಗಡಿ ತಾಲೂಕು ಆನೇಕಲ್ಲಾಗಿ ಗಾಳಿಯಾಗಿ ಸುಮಾರು ನಂದು 80 ಗಿಡದಲ್ಲಿ ಸರ್ ಒಂದು 60-70% ಕಾಯಿ ಚೆನ್ನಾಗಿ ಸರ್ ಅದು ಒಂದಷ್ಟು ಗಿಡ ಆಗೋಂಗಿಲ್ಲ ಸರ್ ವರ್ಷಕ್ಕೆ ವರ್ಷ ಒಂದು ವರ್ಷ ಗಿಡ ಆಗ್ತೈತೆ ಸರ್ ಕೆಲವೊಂದಷ್ಟು ಆಗೋಂಗಿಲ್ಲ ಸರ್ ಹೀಗಾಗಿ ನಾನು ಏನು ಹೊಡೆಯೋಂಗಿಲ್ಲ ಸರ್ ಹೆಚ್ಚಿಗೆ ಕೆಲವೊಂದಷ್ಟು ತಾನ ಆಗ್ತಿರ್ತವ್ರ ಪ್ರಕೃತಿ ನಿಯಮ ಸರ್ ಅದು ಹೀಗಾಗಿ ನನಗೆ ಒಂದು 60-70% ಬಂದಿತ್ತಲ್ಲ ಸರ್ ಈಗ ಅದರಲ್ಲಿ ಒಂದು ಸುಮಾರು ಒಂದು 20-30% ಗಾಳಿಗೆ ಹೋಗ್ಬಿಟ್ಟೆ ಸರ್ ಈಗ ಹೆಚ್ಚಾನೆ ನನಗೆ ಒಂದು 50-60% ಕಾಯಿ ಇದೆ ಸರ್ ಈಗ ಕಾಯಿ ಆಗಿದೆ ಹಣ್ಣು ಬಂದ್ಬಿಟ್ಟಿದೆ ಸರ್ ಈಗ ಅದಕ್ಕೆ ಈಗ ಆಲ್ರೆಡಿ ನಾನು ಸ್ವಲ್ಪ
1: ಮಾರುಕಟ್ಟೆಯಲ್ಲಿ ಯಾವ ರೀತಿ ಇದನ್ನು ಮಾರಾಟ ಮಾಡ್ತಾ ಇದ್ದೀರಿ
0: ಅದ ಸರ್ ಮಾರುಕಟ್ಟೆ ಹೋದ್ ಸಲ ಏನ್ ಮಾಡಿದ್ವಿ ಸರ್ ನಾವು ಇಲ್ಲೇ ಮಾವು ಮೇಳ ಆಯ್ತು ಸರ್
1: ಡಜನ್ ಹೆಂಗ್ ಕೊಟ್ಟಿದ್ರಿ
0: ಡಜನ್ ಸರ್ ನಮ್ದು 600-700 ರೂಪಾಯಿ ಒಂದು ಡಜನ್ ಸರ್ ನಂತರ ನಮ್ದನ್ ಗ್ರೂಪ್ ಇದೆ ಅಲ್ಲ ಸರ್ ಸಾವಯವ ಬೆಂಗಳೂರು ಆನಂತರ ಮೈಸೂರು ಸಿಕಂದ್ರಾಬಾದ್ ಪೂನಾ ಸರ್ ಅಲ್ಲಿ ಸರ್ ನಮ್ಮ ಗುಣಮಟ್ಟದ ನೋಡಿ ಅವಾಗ 6 ಕೊಟ್ಟ ಸರ್ ಹೋದ್ಸಲದ ಹೋದ್ಸಲ ಸರ್ ಒಂದ್ ವಿಷಯ ಹೇಳ್ಬೇಕಂದ್ರೆ ಸರ್ ಕೊರಿಯರ್ ಚಾರ್ಜ್ ಸರ್ ಅವ್ರ ಕೊಟ್ಟು ಸರ್ ಇಲ್ಲಿಂದ ಸಿಕಂದ್ರಾಬಾಬು ಬೇಕಾರ ಒಂದ್ 500-600 ರೂಪಾಯಿ ಬಂದ್ ಸರ್ ಅದ ಪ್ಲಸ್ ನನಗೆ ಮತ್ತೆ 600 ರೂಪಾಯಿ ಕೊಟ್ಟು ಸರ್ 12 ರೂಪಾಯಿ ಕೊಟ್ಟು ಹಾಕಿ ತಗೊಂಡ ಸರ್ ಸಿಕಂದ್ರಾಬಾದ್
1: ಈ ಸಲ
0: ಏನಾಗಿ ಸರ್ ಮಾರ್ಕೆಟ್ದು ಕೇಳಾಕತ್ತಿರ್ ಸರ್ ನೀವು ಇವೇನು ರೇಟ್ 12 ಬಿದ್ದು ಬಿಟ್ಟೆ ಸರ್ ಇವತ್ತು ಧಾರವಾಡ ಆಯ್ತು ಎಲ್ಲಾ ಕಡೆ ಆಯ್ತು ಮಾವಿನ ಬೆಳೆಗಾರದ ತುಂಬಾ ಸಂಕಷ್ಟದಲ್ಲಿ ಅದಾರ ಸರ್ ಹೀಗಾಗಿ ನಾನೇನ್ ಮಾಡತ್ತೇನೆ ಸರ್ ಈ ಸಲ ಸುಮಾರು ಗ್ರಾಹಕರ ನಿರ್ಧಾರ ಮಾಡ್ಬೇಕಂತ ಹೇಳಿ ಒಂದು ಮಾತಾಡಕತ್ತೇನೆ ಸರ್ ನಮ್ಮ ಗ್ರೂಪ್ನಾಗ ನೀವು ಒಂದು ನಿಗದಿ ಮಾಡ್ರಿ ಮತ್ತೆ ನಮ್ದನ್ಕಿ ಸಾವಯವ ಇದೆ ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ಆರೋಗ್ಯ ಬೇಕಂದ್ರೆ ಒಳ್ಳೆ ಆಹಾರ ತಿನ್ಬೇಕು ಅನ್ನೋ ಲೆಕ್ಕಕ್ಕೆ ಮಾರ್ಕೆಟ್ ನೀವು ಮಾಡ್ರಿ ಅನ್ನೋ ಮಟ್ಟ ಸುಮಾರು ರೈತರು ಅಲ್ಲೆಲ್ಲ ನಾವು ಕೇಳಿದಾಗ ಒಂದ್ 400-500 ರೂಪಾಯಿ ಡಜನ್ ಮಾಡ್ರಿ ಅಂತ ಹೇಳಿದಾರೆ ಸರ್ ಅವರು ಅದು ಇನ್ನು ಫೈನಲ್ ಮಾಡಿಲ್ಲ ಸರ್ ಅದು ಈಗ ಏನು ಮಾಡಿದ್ದೇನೆ ಸರ್ ಈ ಸಲ ನಾನು ಒಂದು ಮಾವು ಕೊಯ್ಲು ಉತ್ಸವ ಮಾಡ್ಬೇಕು ಮಾಡಿದ್ದೇನೆ ಸರ್
1: ಎಲ್ಲಿ
0: ನಮ್ಮ ಹೊಲದಲ್ಲೇ ಸರ್
1: ನಿಮ್ಮ
0: ಹೊಲದಲ್ಲೇನ ಮಾಡ್ಬೇಕು ಮಾಡೇನೆ ಸರ್ ಮಾವು ಕೊಯ್ಲು ಉತ್ಸವ ಮ್ಯಾಂಗೋ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತೇಳಿ ಮಾಡಕ್ ಮಾಡೇನೆ ಯಾಕಂದ್ರೆ ಸರ್ ಈಗ ಹುಬ್ಳಿ ಮತ್ತು ಧಾರವಾಡ ಜನತೆ ಸರ್ ಗ್ರಾಹಕರು ಅದ ಅವ್ರು ಪೇಟೆಗೆ ಹೋದ್ರಂದ್ರೆ ಯಾವ್ದು ಕೆಮಿಕಲ್ಲು ಯಾವ್ದು ಅನ್ನೋದು ಕನ್ಫ್ಯೂಷನ್ಗೆ ಅದಾರ ಸರ್ ಇವರು ಯಾವ್ದು ತಿನ್ಬೇಕು ಯಾವ್ದಿಲ್ಲ ಅಂತೇಳಿ ಸುಮಾರು ಜನ ಕನ್ಫ್ಯೂಷನ್ಗೆ ಅದಾರ ಹೀಗಾಗಿ ನಾನು ಹುಬ್ಳಿ ಮತ್ತು ಧಾರವಾಡ ಗ್ರಾಹಕರಿಗೆ ಮತ್ತು ಎಲ್ಲ ಕೇಳುವ ಸೂತ್ರವಾಗಿ ಕೇಳಬೇಕಂದ್ರೆ ನಾನು ಇದೇ ರವಿವಾರ ಸರ್ 17 ತಾರೀಕು ಮ್ಯಾಂಗೋ ಫೆಸ್ಟಿವಲ್ ಅಂತ ನಾನು ಹೊಲದಲ್ಲಿ ಮಾಡ್ತೇನೆ ಸರ್ ನಾನು ನಂದು ಕಲಘಟ್ಟಿಗಿಂತ 12 ಕಿಲೋಮೀಟರ್ ಆಗ್ತದೆ ಸರ್ ಹೊಲದಲ್ಲಿ, ನಾ ಹೊಲದಲ್ಲಿ ತೋಟದಲ್ಲಿ ಇರ್ತೇನೆ. ಅಲ್ಲಿ ಇನ್ನೂ ಕೆಲವೊಂದಷ್ಟು ಹರಿದಿಲ್ಲ ಸರ್ ಗಿಡ, ನಾನು ಕೆಳಗೆ ಇದಾವ. ತಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ತಾವು ಬಂದು ಅದು ತಾವೇ ತಮ್ಗೆ ಏನು ಬೇಕಲ್ಲ ಸರ್ ಅನ್ನ ಹರ್ಕೊಂಡು ಅದು ಎಂಜಾಯ್ ಮಾಡ್ಬೇಕು ಸರ್. ಮಾವು ಕೆಲವೊಬ್ರಿಗೆ ಮಾವು ಅಂದ್ರೆ ಗೊತ್ತಿಲ್ಲ, ಕೆಲವೊಬ್ರು ಮಕ್ಕಳು ಎಲ್ಲಿ ಬೆಳೀತೈತಿ ಏನನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ತಾವು ಬಂದು ಬೆಳಗ್ಗಿನ 10 ಗಂಟೆಯಲ್ಲಿಂತ 3 ಗಂಟೆ 4 ಗಂಟೆ ಮಟ್ಟ ಇಟ್ಟಿನಿ ಸರ್ ಅದು. ಅದು ಸರ್ ಅವ್ರು ಬಂದಂತಹ ಗ್ರಾಹಕರಿಗೆ ಇರ್ಬೋದು ನಮ್ದೇನು ತೋಟ ನೋಡ್ದಂಗೆ ಆಗ್ತದೆ ಸರ್. ಅವ್ರು ಸಾವಯವ ಪದ್ಧತಿಯಲ್ಲಿ ಏನು ಮಾಡಾಕತ್ತೀವಿ ಏನಿಲ್ಲ ಅಂತೇಳಿ ನೋಡ್ದಂಗೆ.

0: ಆಗ್ತೈತಿ, ಮತ್ತೆ ಅಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ಬೇಕು ಸರ್ ಅದು. ಅಂದ್ರೆ ಅವ್ರಿಗೆ ಮನದಟ್ಟಾಗ್ತದೆ ಸರ್ ಅದು. ಸಾವಯವದ ರುಚಿದ್ದು ನಾವ್ ಹೆಂಗ್ ಬೆಳಿತೀವಿ ಅನ್ನೋದು ಅವ್ರ ಕಣ್ಣಾರು ನೋಡಿದ್ರ ಅಂದ್ರೆ ಅವರು ನಮಗೆ ಇನ್ನೂ ಪ್ರೋತ್ಸಾಹ ಕೊಡ್ತಾರೆ ಸರ್. ಅದಕ್ಕಾಗಿ ಈ ಸಲ 17 ತಾರೀಕು ರವಿವಾರ ದಿನ ಅದು ಮಾವು ಕೊಯ್ಲು ಉತ್ಸವ ಅಂತೇಳಿ ನನ್ನ ತೋಟದಲ್ಲೇ ಮಾಡತೇನೆ ಸರ್, ಸ್ವಂತ ಮಾಡಕತ್ತೀವಿ ಸರ್. ಅದು ಬಂದ ಗ್ರಾಹಕರು ಇದ್ರ ಅನುಭವ ಪಡ್ಕೋಬೇಕು, ಮತ್ತೆ ನಮ್ಮ ರೈತರಿಗೆ ಉತ್ತೇಜನ ಕೊಟ್ಟಂಗೂ ಆಗ್ತದೆ ಸರ್. ಈಗ ನಮ್ಗೆ ರೈತರಿಗೆ ಉತ್ತೇಜನ ಕೊಟ್ಟಂಗ ಐತಿ, ಮತ್ತೆ ಅವ್ರಿಗೆ ಒಳ್ಳೇದು ನಾವು ಮಾವು ಕೊಟ್ಟಂಗ ಆಗ್ತದೆ ಸರ್.
1: ನಮ್ಮ ಧಾರವಾಡದಲ್ಲಿ ಮಾವಿನ ಮೇಳವನ್ನ ಪ್ರತಿ ವರ್ಷ ಆಚರಿಸ್ತಾರೆ. ಈ ಮೇಳದಲ್ಲಿ ತಾವು ಈ ಸಲ ಏನಾದರೂ ಭಾಗವಹಿಸ್ತಾ ಇದ್ರೆ ಹೇಗೆ
0: ಸರ್? ಭಾಗವಹಿಸ್ತೀವಿ ಸರ್. ಈಗ ಹೋದ ವರ್ಷ ನಮ್ಗೆ ಸರ್ ನನಗೆ ಒಂದು ಸ್ಪೆಷಲ್ ಆಗಿ ಸ್ಟಾಲ್ ಕೊಟ್ಟಿದ್ರು ಸರ್, ಸಾವಯವದ ಅಂತೇಳಿ ನಮಗೂ ಕೊಟ್ಟಿದ್ರು ತೋಟಗಾರಿಕೆ ಇಲಾಖೆದವರು. ಈ ಸಲ ಇನ್ನೂ ಡೇಟ್ ಗೊತ್ತಾಗಿಲ್ಲ ಸರ್ ಅದು. ಅಕಸ್ಮಾತ್ ಅನೌನ್ಸ್ ಆತಂದ್ರೆ ಅವ್ರು ನನಗೆ ತೋಟಗಾರಿಕೆಗಳು ಸಂಪರ್ಕ ಮಾಡ್ತಾರೆ ಸರ್, ಇಲ್ಲ ನಿಮ್ದು ಸಾವಯವ ತಂಬರಿ ಹಣ್ಣು ಎಂತ ಅಂತ ಹೇಳ್ತಾರೆ. ಮತ್ತೆ ನಮ್ದೇನು ಬೆಳಗಿದೆ ಅಲ್ಲ ಸರ್ ಸಾವಯವ ಗ್ರೂಪ್, ನಾವು ಸುಮಾರು ಒಂದಷ್ಟು ಜನ ಬಂದಲ್ಲಿ ಮಾವು ಮೇಳದಲ್ಲಿ ಭಾಗವಹಿಸ್ತೀವಿ ಸರ್.
1: ಈಗ ತಾವು ಮಾವು ಬೆಳೆಗಾರರಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ರಿ, ಇದರಲ್ಲಿ ಸಾಕಷ್ಟು ಲಾಭ ನಷ್ಟಗಳನ್ನು ಅನುಭವಿಸೋದು ಸಹಜ ನಮ್ಮ ರೈತರು. ತಾವು ಒಬ್ಬ ಮಾವಿನ ಬೆಳೆಗಾರರಾಗಿ ಸರ್ಕಾರದಿಂದ ಏನನ್ನ ಅಪೇಕ್ಷೆ ಪಡ್ತೀರಿ?
0: ಸರ್, ಈ ಸರ್ಕಾರದಿಂದ ರೈತರಿಗೆ ಬಹಳ ತೊಂದರೆ ಆಗತ್ತೆ ಸರ್. ಒಂದು ನಿರ್ದಿಷ್ಟವಾದ ಬೆಲೆ ಇಲ್ಲ ಸರ್ ಅದು ಮಾವಿಂದು. ಈಗ ಸ್ಟಾರ್ಟಿಂಗ್ ಸರ್ ಸುಮಾರು 55-60 ರೂಪಾಯಿ ಒಂದು ಕೆಜಿ ಇತ್ತು ಸರ್ ಅದು, 50,000-60,000 ಒಂದು ಟನ್ಗೆ ಸರ್. ಅವಾಗ ಅಷ್ಟೇ ಇರ್ತೀವಿ ಸರ್ ಅದು. ಅವಾಗ ಮತ್ತೆ ಅವು ದಲ್ಲಾಳಿ ಅಲ್ಲಿದ ಮಾರ್ಕೆಟ್ ಇಲ್ಲಿದ ಮಾರ್ಕೆಟ್ ಅಂತೇಳಿ ಲಾಸ್ಟ್ ಒಂದು 4 ದಿನಕ್ಕೆ ಕಡಿಮೆ ಮಾಡಿಬಿಡ್ತಾ ಸರ್ ಅದು. ಹೀಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿನ ಒಂದು ಸ್ಥಿರವಾಗಿ ಬೆಲೆ ಇಟ್ಟುಬಿಟ್ರೆ ಸರ್ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಸರ್ ಅದು.
1: ಅಲ್ಲ, ಒಂದ್ ಕಡೆ ಈಗ ಮಾವನ್ನ ಸೇವಿಸ್ಬೇಕನ್ನ ಗ್ರಾಹಕರಲ್ಲಿನೂ ಒಂದು ಭಾವನೆ ಇರುತ್ತೆ, ಮಾವಿನ ಬೆಲೆ ಒಂದು ನಿರ್ದಿಷ್ಟವಾಗಿ ಈಗ ಗ್ರಾಹಕರಲ್ಲಿನೂ ಒಂದು ಮನಸ್ಥಿತಿ ಇರುತ್ತೆ, ಕಡಿಮೆ ರೇಟಲ್ಲಿ ಒಳ್ಳೆ ಗುಣಮಟ್ಟದ ಮಾವಿನ ಹಣ್ಣು ದೊರಕಲಿ ಅನ್ನೋದು ಗ್ರಾಹಕರ ಒಂದು ಹಿತದೃಷ್ಟಿಯಿಂದ. ತಾವು ಈ ಮಾವಿನ ಬೆಲೆಯಲ್ಲಿ ಏನಾದರೂ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ
0: ಸರ್? ಅದ ನಾವೇನು ಹೇಳ್ತೀವಿ ಸರ್, ಗ್ರಾಹಕರು ಅಲ್ಲಿ ಬಂದ್ರಂದ್ರೆ ಅವ್ರಿಗೆ ಮಾವು ಕೊಡ್ತೀವಿ ಸರ್ ತಿನ್ಲಿಕ್ಕೆ, ರುಚಿ ನೋಡ್ತಾರ. ಈಗ ಅವರು ಬೇರೆ ಕಡೆನು ಮಾರ್ಕೆಟ್ ದಾಗ ತೊಗೊಂಡಿರ್ತಾರೆ ಸರ್. ಸ್ಟಾರ್ಟಿಂಗ್ ಸುಮಾರು ಇಲ್ಲೇ ಧಾರವಾಡ ಹುಬ್ಳಿಯಾಗಿ 1400-1500 ಸ್ಟಾರ್ಟ್ ಆಗಿ 700-800 ಬಂದು ಈಗ ಸ್ವಲ್ಪ ಬಿದ್ದೈತೆ ಅಂತಾರೆ ಸರ್ ಮಾರ್ಕೆಟ್ನಾಗ. ನಮಗೆ ಅವ್ರು ತಿಂದು ನೋಡಿ ಕೆಲವೊಬ್ರು ಕಡಿಮೆನು ಕೊಡ ಅಂತಾರೆ ಸರ್. ನಾವು ಹೇಳಿದ ರೇಟ್ಗಿಂತ ಜಾಸ್ತಿನ ಕೊಡೋ ಗ್ರಾಹಕರು ಅದಾರ ಸರ್. ಇಂಥ ಉತ್ತಮ ಕೊಡ್ಬೇಕು ಅನ್ನೋದು ಐತಿ. ಅದಕ್ಕಾಗಿ ನಾ ಏನು ಮಾಡ್ತೀನಿ ಸರ್, ಅಲ್ಲಿ ಬಂದ ಕೂಡಲೇ ನಮಗೆ ಅವ್ರಿಗೂ ಉತ್ತಮ ಕೊಟ್ಟಿದ್ದೈತೆ, ಅವ್ರಿಗೂ ಹೊರಿ ಆಗ್ಬಾರ್ದು ಸರ್ ಗ್ರಾಹಕರಿಗೂ. ಒಂದು ಯೋಗ್ಯ ದರದಲ್ಲಿ ಅವರೇ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಸರ್. ಅದು ಈ ಸಲ ಪ್ರಥಮವಾಗಿ ಮಾಡತ್ತೇನೆ ಸರ್. ನನಗೆ ಅದು ಪ್ರಥಮವಾಗಿ ಮಾಡತ್ತೇನೆ. ಸ್ವಲ್ಪ ಗ್ರಾಹಕರು ನಾವು ಅದು ಮಾತಾಡಿಕೊಂಡು ಸ್ವಲ್ಪ ಒಂದು ರೇಟ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಎಷ್ಟು ಬೇಕಲ್ಲ ಅವತ್ತೆ ಕೊಡ್ತೇನೆ ಸರ್ ಅಲ್ಲಿ.
1: ಪರಶುರಾಮ ಅವರೇ, ನೀವು ಹೇಳ್ತಾ ಇದ್ದೀರಿ ಬೆಳೆಗಳಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಇಟ್ಟುಕೊಂಡು ಅವರಿಗೆ ರುಚಿ ನೋಡಿ ಅವರೇ ನಿರ್ಧಾರ ಮಾಡಲಿ ಅನ್ನೋದು ತುಂಬ ಸಂತೋಷ. ಈ ಹಣ್ಣಿನಲ್ಲಿ ರಾಜ ಮಾವಿನ ಹಣ್ಣು, ಈ ಮಾವಿನ ಹಣ್ಣನ್ನು ಸವಿಲಿ ಹೆಚ್ಚು ಜನ ಅಂತ ನಾವು ಅಪೇಕ್ಷೆ ಪಡುತ್ತಾ. ತಮ್ಮನ್ನು ಸಂಪರ್ಕಿಸಬೇಕಾದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ ತಾವು?
0: ಅದು ಸರ್, ತಮ್ಮ ಮುಖಾಂತರ ನಾನು ಹೇಳಬೇಕಂದ್ರೆ ಗ್ರಾಹಕರಿಗೆ ನಾನು ಆಲ್ರೆಡಿ ತಮ್ಮ ಕರೆ ಕೊಟ್ಟಿದ್ದೆ ಸರ್. ಸರ್, ಅಲ್ಲಿ ನಾವು ಒಂದು 25-30 ಜನಕ್ಕೆ ಸರ್ ಮೊದಲನೇದಾಗಿ ಯಾರು ನಮಗೆ ಬುಕ್ಕಿಂಗ್ ಮಾಡ್ತಾರೆ ಸರ್ ನೋಂದಣಿ ಮಾಡ್ಬೇಕು ಸರ್. ನನ್ನ ನಂಬರ್ ಕೊಡ್ತೇನೆ ಈಗ. ಆ ನೋಂದಣಿ ಮಾಡಿದವರಿಗೆ ಅವಕಾಶ ಕೊಡ್ತೀವಿ ಸರ್. ಸುಮ್ಮನೆ ಕೇಳಿದ ಕೂಡಲೇ ಭಾಳ ಮಂದಿ ಬಂದರೂ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ ಸರ್ ಅದು. ಅದು ಬೇಕಾದ್ರೆ ಮುಂದಿನ ವಾರ ಮತ್ತೆ ಇಟ್ಕೋತೀವಿ ಸರ್ ಅದು. ಅವರಿಗೆಲ್ಲ ನಾನು ಗ್ರೂಪ್ ಮಾಡ್ಕೊಂಡು ಒಂದು ಯಾರ್ಯಾರು ಪೋನಿಸ್ತಾರಲ್ಲ ಸರ್, ಅವ್ರು ಫಸ್ಟ್ಗೇನೆ ಒಂದು 30 ಜನಕ್ಕೆ ಸರ್, 30 ಜನಕ್ಕೆ ಅವಕಾಶ ಮಾಡ್ಬೇಕಂತ ನಾನು ತೀರ್ಮಾನ ಮಾಡಿ ಆ 30 ಜನಕ್ಕೆ ಎಷ್ಟು ಬೇಕಂತ ಅಷ್ಟು ಅಡಿ ಹಾಕಿ ಎಲ್ಲ ಸಂಗ್ರಹ ಮಾಡಾಗ್ತೇನೆ ಸರ್. ಈಗ ಅದು
1: ಅವರಿಗೆ ಕರೆ ಮಾಡಿದಲ್ಲಿ ಅವ್ರು ನನಗೆ ನಂಬರ್ ಅಂತ ಅವ್ರಿಗೆ ತಿಳಿಸ್ತಾ,
0: ಅವ್ರು ಕರೆ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಏನು ನನ್ನ ಸಂಖ್ಯೆ ತೊಗೊಂಡ್ಬಿಟ್ಟು 30ಕ್ಕೆ ಸ್ಟಾಪ್ ಮಾಡ್ಬಿಡ್ತೇನೆ ಸರ್. ನೆಕ್ಸ್ಟ್ ಯಾರು ಹೋಯ್ತು ಅಂದ್ರೆ ಹಂಗೆ ಅವಕಾಶ ಇತ್ತಂದ್ರೆ ಮತ್ತೆ ಅವ್ರಿಗೆ ನಾನು ಕರೆ ಮಾಡಿ ಕರಿತೇನೆ ಸರ್. ಅದು ಹೀಗಾಗಿ ನನ್ನ ಮೊಬೈಲ್ ನಂಬರ್ ಸರ್ 9444-9499 ಇನ್ನೊಮ್ಮೆ ಹೇಳ್ತೇನೆ ಸರ್, 9444-9499.
1: ತುಂಬ ಸಂತೋಷ. ನಮ್ಮ ಯುವ ಮಾವು ಬೆಳೆಗಾರ ರೈತರಿಗೆ ಏನನ್ನ ಹೇಳಿಕೆ ಬಯಸ್ತಿರ್ತಾವೆ
0: ಸರ್? ಈ ಮಾರುಕಟ್ಟೆನ ಮುಖ್ಯ ಸರ್, ಎಲ್ಲರೂ ಬೆಳಿತೀವಿ ಸರ್. ನಾವು ಬೆಳಿತೇವೆ, ಮಾರುಕಟ್ಟೆಗೆ ಹೋದ್ಮೇಲೆ ಯುವ ರೈತರಾತು ರೈತರಾತರು ತುಂಬಾ ಸಂಕಷ್ಟದಲ್ಲದ ಸರ್. ಮಾವು ಈಗ ನೋಡ್ರಿ ಸುಮಾರು ರೇಟ್ ಬಿದ್ದ್ಬಿಟ್ಟೆ ಸರ್, 25-26-27 ಅನ್ನತ್ತಾರೆ ಸರ್, 50-60. ಹೀಗಾಗಿ ನಾವು ಏನ್ ಕಂಡ್ಕೋಬೇಕಂದ್ ಸರ್ ಯುವ ರೈತರಿಗೆ, ಈ ಗ್ರಾಹಕರು ಒಳ್ಳೇದ ಬಯಸಾತಾರ ಸರ್. ಇವತ್ತು ಊಟ ಮಾಡ್ಬೇಕಾರೆ ಎಲ್ಲಾನು ಸಾವಯವದ ಊಟ ಮಾಡ್ಬೇಕು ಮಾಡತ್ತಾರ, ಒಳ್ಳೆ ಹಣ್ಣು ತಿನ್ಬೇಕಂತ ಗ್ರಾಹಕ ಬಯಸಾತಾರ. ಅದ ಯುವ ರೈತರಿಗೆ ನಾವು ಸಾವಯವದ ಕೊಟ್ಬಿಟ್ಟು ಅಂದ್ರೆ ನಮ್ಮ ರೇಟು ಚೆನ್ನಾಗಿ ಸಿಗ್ತದೆ ಸರ್, ಗ್ರಾಹಕರೇ ನಮ್ಗೆ ಚೆನ್ನಾಗಿ ಕೊಡ್ತಾರೆ ಸರ್. ನಾವೇನು ಚೆನ್ನಾಗಿ ಕೊಡ್ತೀವಿ ಅಂದ್ರೆ ಚೆನ್ನಾಗಿ ಕೊಡ್ತಾರೆ ಸರ್. ಹೀಗಾಗಿ ಯುವ ರೈತರು ಆಯ್ತು ಎಲ್ಲ ರೈತ ಬಾಂಧವರು ಆಯ್ತು, ಆದಷ್ಟು ಕೆಮಿಕಲ್ ಆಯ್ತು ಗೊಬ್ಬರ ಆಯ್ತು ಹೆಚ್ಚಿಗೆ ಹಾಕದ ಸಾವಯವಕ್ಕೆ ಬಂದ್ರೆ ನಮಗಿನ್ನೂ ಒಂದು ರೀತಿ ಅನುಕೂಲ ಆಗ್ತದೆ ಸರ್. ಅದು ಹೀಗಾಗಿ ಯುವ ರೈತರು ಆದಷ್ಟು ಸಾವಯವಕ್ಕೆ ಬರಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ ನಾನು ಅವರಿಗೆ ಕೇಳ್ಕೊತೇನೆ ಸರ್.
1: ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಸಾವಯವ ಗೊಬ್ಬರಗಳನ್ನ ಬಳಸಿ ಬೆಳೆಗಳನ್ನ ಬೆಳೆಯೋದ್ರಿಂದ ಹೆಚ್ಚು ಇಳುವರಿಯನ್ನು ಕಾಣಬಹುದು, ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದಂತ ಹೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ಪರಶುರಾಮ ಯತ್ತಿನಗುಡ್ಡ ಅವರೇ, ತಾವು ಕಾರ್ಯಕ್ರಮಕ್ಕೆ ಬಂದು ಮಾವಿನ ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಸಾವಯವ ಕೃಷಿ ಬದುಕಿನ ಅನುಭವವನ್ನು ಕಲಘಟಗಿ

0: ತಾಲೂಕು ಸುಳ್ಳೇದಕಟ್ಟಿ ಗ್ರಾಮದ ಪರಶುರಾಮ್ ಎತ್ತಿನಗುಡ್ಡ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಇನ್ನು ಹೊತ್ತಾತು ರೈತ ಬಾಂಧವರೇ, ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಜನಪದ ಸಂಗೀತದಲ್ಲಿ ಈಗ ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದ ಚಿತ್ರಭಾನುಕೋಟೆಯ ಚಿನ್ನಪ್ಪ ಹೊಳಬಸಪ್ಪ ಬಳೆಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ.

ಚಿತ್ರಭಾನುಕೋಟಿಯ ಚಿನ್ನಪ್ಪ ಹೊಳೆಬಸಪ್ಪ ಬಳೆಗಾರ್ ಹಾಗೂ ಸಂಗಡಿಗರೇ.

0: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
3: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
2: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ 15ರಂದು
3: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6 ಗಂಟೆ.
2: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
3: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
2: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
3: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
2: ಸಂಧ್ಯಾ ಸುಧೇ
3: ಕಾರ್ಯಕ್ರಮಕ್ಕೆ ಬನ್ನಿ,
2: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಜನಪದ ಸಂಗೀತದಲ್ಲಿ ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದ ಚಿತ್ರಭಾನುಕೋಟಿಯ ಚಿನ್ನಪ್ಪ ಹೊಳೆಬಸಪ್ಪ ಬಡಿಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಹರ್ಷಿತ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜಯಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು ಈ ನಿಟ್ಟನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88%. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮಾನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಧಾರವಾಡ.

0: भागीदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಈಗ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಗೀತೆಗಳು. ಆರಂಭದಲ್ಲಿ ವಸಂತ್ ನಿನಾವೆ ಅವರ ಈ ರಚನೆ

0: ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಆಯ್ಕೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಆತ್ಮೀಯ ಕೇಳುಗರೆ, SSLC PUC ಎಲ್ಲಾ ಪರೀಕ್ಷೆಗಳ ಫಲಿತಾಂಶ ಹೊರಗೆ ಬಂದದ. ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಉತ್ತಮ ಅಂಕಗಳನ್ನ ಪಡೆದು ಯಶಸ್ವಿ ಮಕ್ಕಳು ಅಂತ ಅನಿಸ್ಕೊಂಡಾರ ಕೂಡ. ಇನ್ನು ಕೆಲವು ಮಕ್ಕಳು ಅವರು ನಿರೀಕ್ಷೆ ಮಾಡಿದಂತ ಫಲಿತಾಂಶವನ್ನ ಪಡೆಯದೇ ಇದ್ದಿರಬಹುದು. ಆದರೆ ಬದುಕಿಗೆ ದಾರಿ ನೂರಾರು ಅನ್ನೋ ಮಾತನ್ನ ಮಕ್ಕಳು ನೆನಪಿಟ್ಕೋಬೇಕು. ಅದ್ರ ಜೊತೆಗೆ ಪಾಲಕರು ಕೂಡ ನೆನಪಿನಲ್ಲಿಟ್ಕೊಂಡು

0: ಕೊಡಬೇಕು. ಸಣ್ಣ ಸಣ್ಣ ಕಾರಣಕ್ಕೆ ಎರಡು ಅಂಕ ಬರಲಿಲ್ಲ, ನಾಲ್ಕು ಅಂಕ ಕಡಿಮೆ ಬಿತ್ತು, ಇನ್ನೊಂಚೂರು ಬರಬೇಕಾಗಿತ್ತು, ನನಗೆ 98 ಬಂದಾವ, ನನಗೆ 100 ಬರಬೇಕಾಗಿತ್ತು ಅನ್ನುವಂಥ ಕೆಲವು ಕ್ಷುಲ್ಲಕ ಕಾರಣಗಳಿಂದಾಗಿ ಮಕ್ಕಳು ಇವತ್ತು ಆತ್ಮಹತ್ಯೆಗೆ ಶರಣಾಗಲಿಕ್ಕತ್ತಾರ. ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರ ಅಲ್ಲ ಅನ್ನೋದು ಕೂಡ ಇಲ್ಲಿ ನಾವು ನೆನಪಿನಲ್ಲಿ ಇಡಬೇಕು. ಕೆಲವರೇ SSLC PUC ಮುಗಿದ ತಕ್ಷಣ ನಮ್ಮ ಮಕ್ಕಳಿಗೆ ಯಾವ ಲೈನಿಗೆ ಹಾಕಬೇಕು, ಏನು ಓದಿಸ್ಬೇಕು ಅನ್ನೋದು ಪಾಲಕರ ದೊಡ್ಡ ಚಿಂತೆ. ಯಾರನ್ನ ಕೇಳಿದ್ರು ಒಂದೇನೋ ಆಕಾಶ ಕಳಚಿ ಬಿದ್ದದೇನೋ ತಲೆ ಮೇಲೆ ಅನ್ನೋರಂಗ ಯೋಚನೆ ಮಾಡಿಕೊಂಡು ಕೂತ್ಬಿಟ್ಟಿರ್ತಾರೆ. ನಮ್ಮ ಕಾಲದೊಳಗೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೋತಿರ್ಲಿಲ್ಲ ಪಾಲಕರು. ಹ್ಞೂ, ಮುಂದೇನು ಓದ್ಬೇಕಂತಿ, ಆರ್ಟ್ಸ್ ಮಾಡ್ತೀಯಾ, ಹೋಗ ಆರ್ಟ್ಸ್ ಮಾಡು, ಕಾಮರ್ಸ್ ಮಾಡ್ತೀಯಾ, ಕಾಮರ್ಸ್ ಮಾಡು. ಜೀವನ ಹೆಂಗ್ ಬದುಕಬೇಕು, ವ್ಯವಹಾರ ಜ್ಞಾನವನ್ನ ಹೆಂಗ್ ಬೆಳೆಸ್ಕೋಬೇಕು, ಬದುಕನ್ನ ಹೆಂಗ್ ಎದುರಿಸ್ಬೇಕು, ಆ ಕಲೆಯನ್ನ ಕಲಿಬೇಕು ವಿನಃ ಈ ಶಿಕ್ಷಣದಿಂದನೇ ಎಲ್ಲನೂ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನೊಳಗೆ ನಮಗೆ ಬೆಳೆಸಲೇ ಇಲ್ಲ. ಆದ್ರೆ ಇವತ್ತು ನಾವೇನ್ ಮಾಡಿವಿ ಅಂತಂದ್ರೆ ಮಕ್ಕಳಿಗೆ ನೀನು ಇದನ್ನೇ ಓದು, ಇದನ್ನೇ ಮಾಡು, ಇದ್ರೊಳಗ ನೀನು ಬದುಕದ, ಇದ್ರೊಳಗ ನೀನು ಎಲ್ಲ ಕಾಣಬೇಕು ಅನ್ನೋ ರೀತಿಯೊಳಗ ಬೆಳೆಸ್ತಾ ಇದ್ದೀವಿ. ಇದು ಎಷ್ಟು ಸರಿ ಎಷ್ಟು ತಪ್ಪು. ಜೊತೆಗೆ ಆಯ್ಕೆಯ ವಿಧಾನ, ಅದು ಮಕ್ಕಳಿಗೆ ಬಿಡಬೇಕೋ ಪಾಲಕರಿಗೆ ಬಿಡಬೇಕೋ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾವುದನ್ನ ಹೆಂಗ ಆಯ್ಕೆ ಮಾಡ್ಕೊಳ್ಬೇಕು ಅದು ಕೂಡ ದೊಡ್ಡ ಒಂದು ನಿರ್ಣಯ ತೆಗೆದುಕೊಳ್ಳೋದಿದೆಯಲ್ಲ, ಅದು ಒಂದು ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹಿರಿಯ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ಸುಬೋಧ ಸಮಾಲೋಚನೆ ಸರಣಿ ಕಾರ್ಯಕ್ರಮದ ಮೂಲಕ ಕೇಳುಗರ ಮನೆ ಮಾತಾದವರು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ನಾವು ಅವರ ಹತ್ರ ಖುದ್ದಾಗಿ ಹೋಗಿ ಪರಿಹಾರಕ್ಕೆ ಅವ್ರ ಮುಂದೆ ಕೂತ್ಕೊಳ್ಳದೇ ಇದ್ರೂ ಕೂಡ ರೇಡಿಯೋ ಮೂಲಕ ಅವರು ನೀಡುವಂತ ಆಪ್ತ ಸಮಾಲೋಚನೆಗಳಿಗೆ ನಾವು ಮಾರು ಹೋಗಿವಿ, ಸಾಕಷ್ಟು ನಮ್ಮ ಜೀವನದೊಳಗ ಅಳವಡಿಸಿಕೊಂಡಿವಿ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಗುರುರಾಜ್ ಪಾಟೀಲ್ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ನಮಸ್ಕಾರ ಗುರುರಾಜ್ ಪಾಟೀಲ್ ಅವರು.
1: ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
0: ಪರೀಕ್ಷಾ ಫಲಿತಾಂಶ ಬಂದ್ಬಿಟ್ಟದ.
1: ಅಷ್ಟಲ್ರಿ, ಪರೀಕ್ಷೆ ಫಲಿತಾಂಶನೂ ಬಂತು. ಈ ವರ್ಷ ಬೆಳಗಾವಿ ವಿಭಾಗ ಕರ್ನಾಟಕ ರಾಜ್ಯದೊಳಗ ಮೊದಲೇ ಸ್ಥಾನನೂ ಪಡೆದದ.
0: ಹೌದು,
1: ನಮ್ಮ 10th ರಿಸಲ್ಟ್ ಬಹಳ ಚಲೋ ಬಂತು.
0: ಬಹಳ ಚಲೋ ಆಗ್ಯದ. ಮತ್ತೆ ಈಗ ನಮ್ಮ PUC ರಿಸಲ್ಟ್ ಬಂತು, ಮತ್ತೆ ಇತ್ತೀಚೆಗೆ ನಮ್ಮ ಮಕ್ಕಳು CET ಬರೆದ್ರು, ನೀಟ್ ಎಕ್ಸಾಮ್ ಕೂಡ
1: ಬರೆದ್ರು.
0: ಅಂದ್ರೆ ಜೀವನದ ಒಂದು ಕನಸನ್ನ ಸಾಕಾರ ಮಾಡ್ಕೊಳಕ್ಕೆ ಇವತ್ತು ಮಕ್ಕಳು ಹಗಲು ರಾತ್ರಿ ಶ್ರಮಿಸ್ಲಿಕ್ಕತ್ತಾರ. ಅವರಿಗೆ ಪಾಲಕರು ಕೂಡ ಬೆಂಗಾವಲಾಗಿ ನಿಂತಾರ. ಆದ್ರ ಪಾಲಕರ ಬೆಂಗಾವಲು ಎಷ್ಟು ಅವಶ್ಯಕತೆ ಅದ, ಎಲ್ಲಿ ಮಕ್ಕಳಿಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವು ಕೊಡಬೇಕಾಗ್ಯದ, ಇವತ್ತ ಮಕ್ಕಳ ಒಂದು ಆಯ್ಕೆಗೆ ಪ್ರಾಧಾನ್ಯತೆ ಕೊಡಬೇಕಾಗ್ಯದ ಅನ್ನೋ ನಿಟ್ಟಿನೊಳಗ ನಾವಿವತ್ತು ಸ್ವಲ್ಪ ಚರ್ಚೆ ಮಾಡೋಣ. ತಾವೇನ್ ಹೇಳ್ತೀರಿ ಮಕ್ಕಳ ಆಯ್ಕೆ ಬಗ್ಗೆ?
1: ಏನಂದ್ರೆ ಸಮುದ್ರದಷ್ಟು ಆಳವಾದ ವಿಷಯ ಇವತ್ತು ನೀವು ತಗೊಂಡಿರುವಂತ ಒಂದು ಚರ್ಚಾ ವಿಷಯ. ಯಾಕಂದ್ರೆ ಈಗ ಏನಂತೀವಿ ನಾವು, ಐಸ್ಬರ್ಗ್ ಅಂತ ಹೇಳಿ, ಅಂದ್ರೆ ಹೊರಗೆ ಕಾಣುವಂತ ಐಸ್ಬರ್ಗ್ ಮೇಲೆ ಒಂಚೂರು ಕಾಣಿಸ್ತದೆ, 10% 90% ಒಳಗಿರ್ತದೆ ಅನ್ನುವಂಥದ್ದೊಂದು ನಾವು ಕೇಳಿವಿ. ಈ ಒಂದು ವಿಷಯ ಅಥವಾ ಈ ಸಮಸ್ಯೆನು ಹಂಗೆ, ನಮಗೆ ಹೊರಗಡೆ ಕಾಣುವಂಥದ್ದು 10% ಮಾತ್ರ, ಅದರ ಒಳಗಡೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಗರ್ಭದೊಳಗೆ ಇಳಿದು ತಿಳ್ಕೊಂಡಾಗ ಬಹಳಷ್ಟು ವಿಷಯ ಇದರೊಳಗೆ ಅಡಗಿದೆ. ಇಲ್ಲೇ ಮೊದಲೇದಾಗಿ ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು ಅಂತ ನಿಮ್ಮ ಪೀಠಿಕೆಯೊಳಗೆ ಹೇಳಿದ್ರಿ. ಅದಾದ್ಮೇಲೆ ಯಾವ್ಯಾವ ಕೋರ್ಸ್ಗಳನ್ನ ಬಂದವು ಅಥವಾ ಆತ್ಮಹತ್ಯೆಯೇ ಇದಕ್ಕೆ ಕಾರಣ, ಇದಲ್ಲ ಪರಿಹಾರ ಅಲ್ಲ ಅಂತ ನೀವೊಂದಿಷ್ಟು ಪೀಠಿಕೆ ಹಾಕಿದ್ರಿ. ನಾನೇನಂತೀನಿ, ಇದನ್ನ ಇವೆಲ್ಲ ಆಗಬೇಕು ಅಂದ್ರೆ ಎರಡು ಬಹಳ ಪ್ರಮುಖವಾಗಿರುವಂತಹದ್ದು. ಕೆಲವೊಂದು ಏನಾಗ್ತದೆ ಅಂದ್ರೆ ನಾವು ಫ್ಯಾಸಿನೇಟ್ ಗ್ಲಾಮರ್ ಅದಕ್ಕೆ ಒಳಗಾಗಿ ಒಂದಿಷ್ಟು ಕೋರ್ಸ್ಗಳನ್ನು ಆಯ್ಕೆ ಮಾಡುವಂತ ಮಕ್ಕಳನ್ನ ನಾವು ನೋಡ್ತೀವಿ. ಈಗ ನನ್ನ ಸಮಯದೊಳಗೆ ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ ಅಥವಾ ಇವತ್ತೇನು ಯಾರೋ ಗೆಳೆಯಂದ್ರು ಮಾಡ್ತಿರ್ತಾರೆ, ಇದು ಎಲ್ಲ ಕಡೆ ನಡೀತಿರ್ತದೆ. ನನ್ನ ಸ್ಟ್ರೆಂತು ವಿಜ್ಞಾನ ಅಲ್ಲ, ಆದ್ರೆ ನನ್ನ ಗೆಳೆಯನ ಸ್ಟ್ರೆಂತು ವಿಜ್ಞಾನ, ಆದ್ರೆ ನನಗೆ ಆ ಗೆಳೆಯ ಬೇಕು ಅಂದಾಗ ಏನು ಮಾಡ್ತೀವಿ ನಾವಂದ್ರೆ ಆ ಗೆಳೆಯ ಏನು ಮಾಡ್ಲಿಕ್ಕೆ ಹೋಗ್ತಾನಲ್ಲ ಅದನ್ನು ನಾನು ಮಾಡ್ಲಿಕ್ಕೆ ಹೋಗ್ತೀನಿ. ಇದೇನಾಗಿರ್ತದೆ, ಕಾಲ ಇನ್ಸ್ಟೆಂಟ್ ಆಗಿ ಬಂದಿರುವಂಥ ಗೋಲ್ ಇದು. ಇನ್ನೊಂದು ರೂಟ್ ಒಳಗಿರ್ತದೆ ಗೋಲ್. ಸಣ್ಣ ಮಕ್ಕಳಿದ್ದಾಗ ಅವ್ರ ಹತ್ರ ಒಂದು ವಿಜ್ಞಾನದ ಮೇಲೆ ಹೆಚ್ಚು ಆಸಕ್ತಿ ಇರ್ತದೆ. ಅವರು ಚಟುವಟಿಕೆ, ಅವರು ಪ್ರಯೋಗಗಳು, ಅವರು ಸಂಶೋಧನೆಗಳು, ಸಣ್ಣ ಸಣ್ಣ ಮಕ್ಕಳು ಸಂಶೋಧನೆ ಮಾಡೋದು, ಇದು ಯಾಕೆ ಹಿಂಗೆ ಅಂತ ಕೇಳಿ ಕೇಳಿ ವಿಜ್ಞಾನದೊಳಗೆ ಹೆಚ್ಚು ಆಸಕ್ತಿ, ಜೊತೆ ಜೊತೆಗೆ ಹೆಚ್ಚು ಅಂಕಗಳನ್ನು ಗಳಿಸ್ತಿರ್ತಾರೆ ಅವರು. ಅದು ಮೂಲದಿಂದ ಬಂದಿರುವಂಥದ್ದು. ಅವ್ರಿಗೆ ನೀವು ಸೈನ್ಸನ್ನು ಕಲಿಸ್ಬೇಕು, ಕನೆಕ್ಟ್ ಮಾಡಿಬಿಟ್ರೆ ಅವರು ಮುಂದೆ ಹೋಗ್ಬಿಡ್ತಾರೆ. ಇಲ್ಲಿ ಇವೆರಡನ್ನೂ ಸಹ ನಾವು ಯಾರು ಅರ್ಥ ಮಾಡ್ಕೋಬೇಕಂದ್ರೆ ಮಕ್ಕಳಲ್ಲ, ಪಾಲಕರಾದ್ರೂ ಅರ್ಥ ಮಾಡ್ಕೋಬೇಕು. ನಮ್ಮ ಮಗುವಿನ ಆಸಕ್ತಿಗಳೇನಿದೆ, ಯಾವ ವಿಷಯದ ಮೇಲೆ ಹೆಚ್ಚು ಪ್ರೀತಿಯಿಂದ ಇವನು ಅಥವಾ ಇವಳು ಭಾಗವಹಿಸ್ತಾರೆ ಅಂತ ನಾವು ನೋಡಿದಾಗ ಅಲ್ಲಿ ನಮಗೆ ತಿಳಿತದೆ. ಎಷ್ಟೋ ಕಡೆ ನಾನು ನೋಡ್ತಿರ್ತೀನಿ, ಚಾರ್ಟರ್ಡ್ ಅಕೌಂಟೆಂಟ್ ಮಕ್ಕಳು ಇಂಜಿನಿಯರಿಂಗ್ ವಿಜ್ಞಾನ ತಗೋತಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್, ಯಾಕಂದ್ರೆ ಇದು ನಾನು ಆಗ್ಲೇ ಹೇಳಿದ್ನಲ್ಲ ಟೈಪ್ ಒನ್ ಟೈಪ್ ಟೂ ಒಳಗಡೆ. ಇದು ಟೈಪ್ ಒನ್, ಎಲ್ಲರೂ ಸೈನ್ಸ್ ಮಾಡ್ತಾರಂತ ಹೇಳಿ ತಾವು ಸೈನ್ಸ್ ಮಾಡ್ತಾರೆ. ಆದ್ರೆ

0: ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಐ ಆಮ್ ನಾಟ್ ಡಿಸೈನ್ ಟು ಬಿಕಮ್ ಇಂಜಿನಿಯರ್, ಐ ಆಮ್ ಡಿಸೈನ್ ಟು ಬಿಕಮ್ ಚಾರ್ಟರ್ಡ್ ಅಕೌಂಟೆಂಟ್. ಇದು ನನ್ನ ಹತ್ರ ಕೆಲವೊಂದಿಷ್ಟು ನನ್ನ ಸ್ನೇಹಿತರು ನೋಡಿದಾಗ ಗೊತ್ತಾಗಿರುವಂಥ ವಿಚಾರ. ಸಡನ್ ಆಗಿ 2 ವರ್ಷ ವಿಜ್ಞಾನ ಕಲಿತು ಅಲ್ಲಿಂದ ಸ್ವಿಚ್ ಆಗಿ ಕಾಮರ್ಸಿಗೆ ಬರ್ತಾರೆ, ಆಮೇಲೆ ಬಿ ಎ ಮಾಡ್ತಾರೋ ಬಿ ಕಾಮ್ ಮಾಡ್ತಾರೋ ಅಥವಾ ಸಿ ಎ ಕಟ್ತಾರೋ ಅವೆಲ್ಲ ಪ್ರೊಸೆಸ್ ಶುರುವಾಗ್ತದೆ. ಇದು 10ನೇತಕ್ಕೆ ಗೊತ್ತಾಗಿದ್ರೆ ಏನಾಗ್ತಿತ್ತು, ಹೆಚ್ಚು ಲಾಭ ಇಲ್ಲಿ ಸಿಗ್ತಿತ್ತು. ಹಾ, ಇದು ಬಹಳಷ್ಟು ಕಡೆ ನಾವು ನೋಡ್ಲಿಕ್ಕೆತ್ತೀವಿ. ಮೂಲದಿಂದ ಬಂದಿರ್ತಾರೆ ಅವರು, ಅದನ್ನ ಬೆನ್ನತ್ತಿ ಬೆಂಬಿಡದೆ ಅದನ್ನ ಸಾಧನೆ ಮಾಡ್ತಿರ್ತಾರೆ. ಇದು ಗೊತ್ತಾಗಬೇಕಾಗಿರೋದು ಯಾರಿಗೆ, ಮೊದಲಿದ್ದು ಪಾಲಕರಿಗೆ. ಇದು ಒಂದನೇ ವಿಷಯ. ಇನ್ನು ಎರಡನೇ ವಿಷಯ ಏನಂತಂದ್ರೆ, ದುಡುಕುಕಿನ ಮೊದ್ಲೇಕ ಒಂದು ಸ್ವಲ್ಪ ವಿಚಾರಗಳನ್ನ ಮಾಡೋದು ಅಥವಾ ವಿಮರ್ಶೆ ಮಾಡೋದು ಚರ್ಚೆ ಮಾಡೋದು ಬೇಕಾಗಿರುವಂತದ್ದು. ಇವತ್ತು ನಮ್ಮ ಹತ್ರ ಟೈಮೇ ಇಲ್ಲ, ಎಲ್ಲರ ಹತ್ರ ಒಂದು ಫೋನ್, 10th ಮುಗಿತಾ ಅಪ್ಪ ನನಗೊಂದು ಫೋನ್ ಕೊಡಿಸು ಅಂಥೇಳಿ. ಅಪ್ಪಗೆ ಒಂದು ಮೆಸೇಜ್ ಬರ್ತದೆ ಏನಂಥೇಳಿ, ವಾಟ್ ಆಫ್ಟರ್ 10th ಅಂತ ಏನೋ ಒಂದು ಮೆಸೇಜ್ ಬರ್ತದೆ, ಇಂಜಿನಿಯರಿಂಗ್ ಕಾಲೇಜ್ ಪಿ ಯು ಸಿ ಸೈನ್ಸ್ ಕಾಲೇಜ್. ಆ ಮೆಸೇಜನ್ನು ಅಲ್ಲೇ ಹಿಂದೆ ಕೂತಿರುವಂಥ ಮಗನಿಗೆ ಫಾರ್ವರ್ಡ್ ಮಾಡ್ತಾನೆ ಅಪ್ಪ. ಅದನ್ನು ನೋಡ್ತದೆ ಬೇಕೋ ಬ್ಯಾಡೋ ಅಂತ ಅವ್ರ ಫ್ರೆಂಡಿಗೆ ಕಳಿಸ್ತಾ ಮಗು. ಆ ಫ್ರೆಂಡು ಡಿಸೈಡ್ ಮಾಡ್ತಾನೆ, ಹೀ ಈಸ್ ಸಂಬಡಿ ಈಸ್ ದ ಜಡ್ಜ್, ಹೊರಗಿರ್ತಾರೆ, ಏ ಇಲ್ಲ ಟೀಚರ್ ಚೆನ್ನಾಗಿಲ್ಲ ಅಂತೇಳಿ. ಅದನ್ನು ಅವನು ಹೊಳ್ ಕಳಿಸ್ತಾನೆ, ಅದನ್ನು ಅಪ್ಪಗೆ ಥಮ್ಸ್ ಅಪ್ ಇದ್ದದನ್ನು ಥಮ್ಸ್ ಡೌನ್ ಮಾಡಿ ಮೆಸೇಜ್ ಬಂತು. ಎಂಟೈರ್ ಸೈಕಲ್ ಮೆಸೇಜ್ ಮೇಲೆ ಮುಗೀತು. ನಾನೇನಂತೀನಿ, ಇದನ್ನೆಲ್ಲ ಮಾಡೋದ್ರ ಬದಲಿ ಒಂದು ಚರ್ಚೆ ಕೂಟ ನಡಿಬೇಕು ಮನೆಯೊಳಗಡೆ, ಎಲ್ಲರೂ ಕೂಡಬೇಕು, ಎಲ್ಲರೂ ಕೂತ್ಕೊಂಡು ಹರಟೆ ರೂಪದೊಳಗಡೆ ಆಸಕ್ತಿಗಳನ್ನು ಗುರುತಿಸ್ಬೇಕು, ಆಸಕ್ತಿ ಗುರುತಿಸ್ರಿ. ಆಮೇಲೆ ಮಕ್ಕಳ ಜೊತೆಗೆ ಮಾತಾಡ್ರಿ. ಇವಾಗ ನಾನು ಎಷ್ಟೋ ಸಾರಿ ಹೇಳ್ತಿರ್ತೀನಿ, ಎಲ್ಲ ಸಮಯದೊಳಗೂ ಹಿರಿಯರೇ ಜಾಣರಲ್ಲ, ಕಿರಿಯರ ಹತ್ರ ಇರುವಂಥ ಜಾಣ್ಮೆಯನ್ನು ನಾವು ಗುರುತಿಸೋದು ಹಿರಿಯರ ಜಾಣ್ಮೆ. ಅಲ್ಲಿರುವಂಥ ಜಾಣ್ಮೆಯನ್ನು ಗುರುತಿಸೋದೇನು ಒಂದೇದ್ದು, ಎಷ್ಟು ಹೊಸ ಈ ನನ್ ಕೇಳ್ಬಿಟ್ರೆ ಈಗ ನಮ್ಮ ವಯಸ್ಸಿನವ್ರಿಗೆ ಕೇಳಿದ್ರೆ ಡೆಂಟಲ್ ಮೆಂಟಲ್ ಮೆಡಿಕಲ್ ಇಂಜಿನಿಯರಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತಿಷ್ಟೇ ಹೇಳ್ತೀವಿ ನಾವು. ಇದನ್ನು ಬಿಟ್ಟು ಇವತ್ತು ಎಷ್ಟು ಹೊಸ ಹೊಸ
1: ಕೋರ್ಸ್ಗಳು,
0: ಅದು ಬಟ್ಟೆ ವಿಷಯಕ್ಕೋ ಹೋಟೆಲ್ ವಿಷಯಕ್ಕೋ ಆಹಾರದ ವಿಷಯಕ್ಕೋ ಪರಿಸರದ ವಿಷಯಕ್ಕೋ
1: ಫಾರೆಸ್ಟ್
0: ಟೂರಿಸಮ್ ಫೋಟೋಗ್ರಾಫಿ ಎಷ್ಟೋ ವನ್ಯಜೀವ ಎಲ್ಲದರ ಮೇಲೂ ಹೊಸ ಹೊಸ ವಿಚಾರಗಳು ಕೋರ್ಸ್ಗಳು ಬಂದು ಇವೆಲ್ಲ ಡಿಗ್ರಿ ಕೋರ್ಸ್ಗಳು ಬಂದು ಆಮೇಲೆ ಅದರಿಂದ ಇವತ್ತು ಆ ಸ್ಕೋಪ್ ಅಷ್ಟೇ ಅಲ್ಲ, ಅದಕ್ಕೆ ಏನು ಪ್ಲೇಸ್ಮೆಂಟು ಅಷ್ಟೇ ಪ್ರಬಲವಾಗಿ ಸಿಗ್ತದೆ. ಈಗ ನಿಮ್ಮ ಕಾಲದೊಳಗೆ ಸ್ಟೆನೋಗ್ರಾಫರ್ ಅಂತಿದ್ರು, ಆ ಕೋರ್ಸ್ ಇರ್ತಿತ್ತು, ಕ್ಯಾಸೆಟ್ ಹಾಕೊಂಡು ನೋಟ್ಸ್ ಮಾಡ್ತಿದ್ರು, ಹೌದಾ, ಫಾಸ್ಟ್ ರೈಟಿಂಗಿಗೆ ಸ್ಟೆನೋಗ್ರಾಫರ್. ಎಲ್ಲಿದೆ ಇವತ್ತು ಸ್ಟೆನೋಗ್ರಾಫರ್? ಕರಿಯರು ಇಲ್ಲ, ಪೋಸ್ಟು ಇಲ್ಲ, ಕೋಚಿಂಗು ಇಲ್ಲ, ಕೋರ್ಸು ಇಲ್ಲ. ಆ ಕೋರ್ಸು ಕೋಚಿಂಗು ಅದೆಲ್ಲ ಪ್ರೊಫೆಷನ್ ಹೋಯ್ತಂದ್ಮೇಲೆ ಬೇರೆ ಬೇರೆ ಪ್ರೊಫೆಷನ್ನು ಬರ್ತಾ ಇವೆ. ಇವತ್ತು ಯಾರು ನೋಬಡಿ ಆಪ್ಟ್ ಫಾರ್ ಅ ಪೋಸ್ಟ್, ಸಡನ್ ಆಗಿ ಪೋಸ್ಟ್ ಆಫೀಸಿಗೆ ನಾನು ಕೆಲಸ ಮಾಡಬೇಕು ಅನ್ನಂಗಿಲ್ಲ. ಸಿ, ಯಾರಿಗೂ ಗೊತ್ತೂ ಇಲ್ಲ ಪೋಸ್ಟ್ ಆಫೀಸ್ ಒಳಗೆ ಇನ್ನೂ ಕೆಲಸ ಇದೆ ಅಂತೇಳಿ. ಬಟ್ ಅವ್ರದ್ದೇನು ಆಸಕ್ತಿ, ಹೊಸ ಹೊಸ ಕೆಲಸ ಮಾಡಬೇಕು, ಬೇರೆ ಬೇರೆ ಪ್ರಪಂಚ ಸುತ್ತಬೇಕು, ತಿರುಗಬೇಕು ಅಂತ ಭವ್ಯ ಗುರಿಗಳನ್ನು ಇಟ್ಕೊಂಡಾರೆ. ಆದರೆ ಅದರದ್ದು ಪಾತ್ ಗೊತ್ತಾಗಬೇಕಲ್ಲ, ಆ ಪಾತ್ ಗೊತ್ತಾಗೋದು. ಈಗ ನಾನು ನನ್ನ ಹತ್ರ ಬಂದಿರುವಂಥ ಕೇಸ್ಗಳನ್ನು ಹೇಳಬೇಕಂದ್ರೆ, 10th ರಿಸಲ್ಟ್ ಆದಮೇಲೆ ದಿವಸಕ್ಕೆ 1-2 ಕೇಸ್ ನೋಡ್ತಾ ಇದ್ದೀನಿ. ಯಾಕಂದರೆ ನಮಗೇನು ಮಾಡ್ಬೇಕಂತ ತಿಳಿಯವಲ್ತ್ರಿ, ಅಂಥ ಕೇಸ್ಗಳು ಬರುವಂಥದ್ದು ಸ್ವಾಭಾವಿಕ. ಆದರೆ ಎಲ್ಲವೂ ಬೇರೆ ಕಡೆಯಿಂದ ಬಗೆಹರಿಸೋದ್ರ ಬದಲಿ ನಿಮ್ಮ ವಿಚಾರವನ್ನು ನಿಮ್ಮ ಮಕ್ಕಳ ಜೊತೆಗೆ, ಮಕ್ಕಳ ವಿಚಾರವನ್ನು ನೀವು ಒಂಚೂರು ತಿಳ್ಕೊಂಡಾಗ ಏನು ಲಾಭ ಅಂದರೆ, ಯಾವ ಕೋರ್ಸನ್ನು ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶನ ಮಾಡಬಹುದು ಅಂತ ನಮಗೆ ಗೋಚರ ಆಗ್ತದೆ.
1: ಒಂದು ಮುಖ್ಯವಾದ ಮಾತನ್ನು ತಾವು ಹೇಳಿದ್ರಿ. ಈಗೇನಂದ್ರೆ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲ ಕುರಿ ಹಳ್ಳಕ್ಕೆ ಬೀಳ್ತಾವ ಅನ್ನೋ ಮಾತಿನ ಹಂಗ, ಒಬ್ಬ ಹುಡುಗ ಇಂಜಿನಿಯರಿಂಗ್ ಓದ್ಲಿಕ್ಕೆ ಹೋದ ಅಂದ್ರೆ ನನಗೆ ಆಸಕ್ತಿ ಅದನೋ ಇಲ್ಲೋ, ನನ್ನ ಕೈಲಿ ಅದನ್ನ ನೀಗ್ತದೋ ಇಲ್ಲೋ ಏನೂ ವಿಚಾರ ಮಾಡ್ದನ ಎಲ್ಲಾರು ಅದಕ್ಕೆ ಹೊಂಟು ಬಿಡ್ತಾರೆ. ಒಂದು ಮೆಡಿಕಲ್ ಹೊಂಟ್ರು ಅಲ್ಲಿಗೆ ಹೊಂಟು ಬಿಡ್ತಾರೆ. ನೀವು ಹೇಳಿದಂಗ ಸಾಕಷ್ಟು ಆಯ್ಕೆಯ ವಿಧಾನ, ಕಲಿಬೇಕಾದಂತ ವಿಷಯಗಳು ನಮ್ಮಲ್ಲಿ ಅವ. ನನ್ನ ಆಸಕ್ತಿ ನನ್ನ ಅಭಿರುಚಿ ಏನು ಅನ್ನೋ ನಿಟ್ಟಿನೊಳಗೆ ನಾವು ಮೊದಲು ಯೋಚನೆ ಮಾಡಬೇಕು. ಮತ್ತು ನೀವು ಹೇಳಿದ ಒಂದು ಮುಖ್ಯ ವಿಷಯ ಅಂದ್ರೆ, ಮನೆಯಲ್ಲಿ ಮಾತಿನ ಮೂಲಕ ಚರ್ಚೆ ಆಗಬೇಕು.
0: ಹೌದು,
1: ಎಲ್ಲ ನಾವು ವಾಟ್ಸಪ್ ಮೂಲಕ ಮೆಸೇಜ್ ಮೂಲಕ ಜೀವನವನ್ನ ಮಾಡ್ಕೊಳ್ಳಿಕ್ಕೆ
0: ಆಗೋದಿಲ್ಲ.
1: ಮುಕ್ತ ಮನಸ್ಸಿನಿಂದ ತಂದೆ ತಾಯಿ ಹತ್ರ ನನಗೆ ಈ ವಿಷಯ ಆಸಕ್ತಿ ಅದ ಅಂತ ಮಗನೋ ಮಗಳೋ ಹೇಳಿದಾಗ ತಂದೆ ತಾಯಿ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬೇಕು.
0: ಅಂದ್ರೆ ಆ ಮಗುವಿಗೆ ಮುಕ್ತವಾಗಿ ನೀವು ಅಂದ್ರಲ್ಲ ಶಬ್ದ, ಮುಕ್ತವಾಗಿ ಅದು ಬರಬೇಕು ಅಂದ್ರೆ ಆ ಪ್ಲಾಟ್ಫಾರ್ಮ್ ಅನ್ನ ಪೇರೆಂಟ್ಸ್ ರೆಡಿ
1: ಮಾಡಿಕೊಡ್ಬೇಕು.
0: ಕೇಳುವಂತ ಕ್ಷಮತೆ ಆ ಸಮಯದೊಳಗೆ ಬೇಕು, ಅದು ಬಹಳ ಇಂಪಾರ್ಟೆಂಟು. ಯಾಕೆ ಹೇಳಲಿಕ್ಕೆ ಆಸಕ್ತಿ ಪಡಂಗಿಲ್ಲ ಅಂದ್ರೆ, ಇವರು ಮಕ್ಕಳು ಹೇಳಲಿಕ್ಕೆ ಶುರು ಮಾಡ್ತಾರೆ, ನೀ ಶುರುವಾತಿಗೆಲ್ಲ ಹಿಂಗ ಮಾಡ್ತಿ, ಆಮೇಲೆ ಕೈ ಬಿಟ್ಬಿಡ್ತಿ ಅಂತ ಕಿರಿ ಕಿರಿ ಏನಾರ ಒಂದು ಹೇಳಿಬಿಟ್ರೆ ಅಂತ ತಿಳಿರಿ. ಯಾಕ್ರಿ ಇವ್ರ ಮುಂದೆ ಬಂದು ಹೇಳಲಿಕ್ಕತ್ತೆ ಅಂತ ತಲೆ ತರಿ ಜಸ್ಕೊಂಡು ತಂಪಾಡಿಗೆ ತಾ ಹೋಗಿ ಆ ಕುರಿ ಅಲ್ಲೇ ಯಾ ಹಳ್ಳಕ್ಕೆ ಬಿದ್ದಿದ್ವಲ್ಲ ಅದ ಹಳ್ಳದ

0: ಹೋಗಿ ಜಿಗಿತಾರೆ.
1: ಹೌದು, ಮತ್ತೆ ಎಷ್ಟೋ ಒಂದ್ ಕಡೆ ನಾನು ನೋಡಿದ್ದೀನಿ ಗುರುರಾಜ್ ಪಾಟೀಲ್ ಅವರ, ಮಕ್ಕಳು ಏನೋ ತಮ್ಮ ಮನಸ್ಸಿಗೆ ಅನಿಸಿದ್ದನ್ನ, ಅದು ತಪ್ಪಿರಬಹುದು ಒಪ್ಪಿರಬಹುದು, ಏನೋ ಅನಿಸಿದ್ದನ್ನ ಹಂಚ್ಕೊಳಿಕ್ಕೆ ಪಾಲಕರ ಹತ್ರ ಬಂದಾಗ ಇವರು ಮೊಬೈಲ್ ನೋಡ್ತಾ ನೋಡ್ತಾ ತಲ್ಲೀನರಾಗಿರ್ತಾರೆ. ಅವ್ರು ಏನ್ರ ಹೇಳಿದ್ಕೊಳ್ಳ ಹ್ಮ್ ಆತು ನೋಡಿದ್ರಾತ್
0: ಮಾಡಿದ್ರಂತ ಗೊತ್ತಿರಂಗಿಲ್ಲ.
1: ಅವಾಗ ಮಕ್ಕಳಿಗೆ ಆ ಪಾಲಕರ ಬಗ್ಗೆ ಗೌರವ ಕಡಿಮೆ ಆಗ್ಬಿಡ್ತದೆ. ನಾ ಎಷ್ಟು ಹೇಳಿದ್ರು ನಮ್ಮಅಪ್ಪ ಕೇಳಿಸ್ಕೊಳ್ಳೋದೇ ಇಲ್ಲ, ನಮ್ಮಅಮ್ಮ ಲಕ್ಷ್ಯ ಕೊಡೋದಿಲ್ಲ, ಇವರಿಗೆ ನಮ್ಮ ಭವಿಷ್ಯ ಬೇಕಾ ಆಗಿಲ್ಲ, ಈ ತರ ಒಂದು ನೆಗೆಟಿವಿಟಿ ಮಕ್ಕಳಲ್ಲಿ ಬಿತ್ತಲಿಕ್ಕೆ ನಾವು ಪಾಲಕರೇ ಕಾರಣರಾಗ್ತಿವೇನೋ
0: ಅಂತ ಅನಿಸ್ತದೆ. ಈಗ ನೋಡ್ರಿ, ಸಾಕಷ್ಟು ಕೋರ್ಸ್ಗಳವ, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್, ಕೋಚಿಂಗ್ ಸೆಂಟರ್ಸ್ ಎಲ್ಲ, ಅಲ್ಲಿ ಹೋದವರೆಲ್ಲರೂ ಡಾಕ್ಟರ್ ಆಗ್ಬಿಡ್ತಾರ ಅಥವಾ ಇಂಜಿನಿಯರೇ ಆಗ್ಬಿಡ್ತಾರ, ಐ ಐ ಟಿನೇ ಪಾಸ್ ಆಗ್ಬಿಡ್ತಾರ. ಹಂಗೆ ಐ ಐ ಟಿ ಆಗ್ಬೇಕಂದ್ರೆ ಕೋಟಾದಿಂದ ಕೋಚಿಂಗ್ ಸೆಂಟರ್, ಕೋಟಾ ರಾಜಸ್ಥಾನದೊಳಗಿರುವಂಥದ್ದು, ಅಲ್ಲಿಂದ ಅಡ್ಮಿಷನ್ ಆದವರೆಲ್ಲರೂ ಸೀದಾ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಿತ್ತು, ಹೋಗ್ತಾರೇನೋ ಅನ್ನೋದು ದೊಡ್ಡ ಪ್ರಶ್ನೆ.
1: ಹೌದು,
0: ಹೋಗುದಿಲ್ಲ.
1: ಹಂಗಾಗಿ ಇವತ್ತು ಏನಾಗಿದೆ ಅಂದ್ರೆ, ನಿಜವಾದ ಒಂದು ಜಾಣತನ ಉಳ್ಳಂತ ಹುಡುಗನೋ ಹುಡುಗಿಗೋ ಎಲ್ಲೋ ಅನ್ಯಾಯ ಆಗ್ತದೇನೋ ಅನ್ನೋ ಮಾತು ಕೂಡ ನಮ್ಗೆ ಅನಿಸ್ತಾ.
0: ಹಂಗಂತ ಹೇಳಿ ಅವರ ಹತ್ರ ಸಾಮರ್ಥ್ಯ ಇದ್ರೆ, ಆಸಕ್ತಿ ಇದ್ರೆ, ಪ್ರಯತ್ನ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಆದ್ರೆ ಆ ಪ್ರಯತ್ನ ನೀವಾಗಲೇ ಪೀಠಿಕೆಯೊಳಗೆ ಹೇಳಿದಂಗೆ, ಪ್ರಯತ್ನದಿಂದ ವಿಫಲರಾದಾಗ ಸ್ವಾಭಾವಿಕ, ಅದು ಯಾವುದೋ ಒಂದು ಕೆಲಸ ವಿಫಲರಾಗ್ತಾರೆ, ಆವಾಗ ಸರಿಪಡಿಸ್ಕೋಬೇಕು ವಿನಃ ಅಲ್ಲಿ ಹುಚ್ಚುಚ್ಚಾರ ನಿರ್ಧಾರಗಳನ್ನ ತಗೋಬಾರ್ದು, ವಿಚಾರಗಳನ್ನ ಮಾಡಬಾರ್ದು. ಇದು ನಮ್ಮ ಇವತ್ತಿನ ಯುವ ಶಕ್ತಿಗೆ ನಾವು ತಿಳಿಸಿ ಹೇಳುವಂತಹದ್ದು ಅವಶ್ಯಕತೆ ಇದೆ.
1: ಹೌದು, ಅಂದ್ರೆ ಪರೀಕ್ಷೆಯಲ್ಲಿ ಅಂಕ ಗಳಿಸೋದನ್ನೇ ಒಂದು ಮುಖ್ಯ ಅಲ್ಲ ಅನ್ನೋದನ್ನ ಅವರು ಮನವರಿಕೆ ಮಾಡ್ಕೊಳ್ಬೇಕು. ಈಗ ಎಷ್ಟೋ ಸಂದರ್ಭದಲ್ಲಿ ಗುರುರಾಜ್ ಪಾಟೀಲ್ ಅವರ 99 ಅಂಕಗಳನ್ನ ಪಡೆದಂತ ವ್ಯಕ್ತಿ ಜೀವನದಲ್ಲಿ ವಿಫಲ ಆಗಬಹುದು ಬದುಕು ನಡೆಸೋದ್ರಲ್ಲಿ, ಆದ್ರೆ ಕೇವಲ ಒಂದು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನಲ್ಲಿ ಪಾಸ್ ಆದಂತ ವ್ಯಕ್ತಿ ಅತಿ ಉನ್ನತ ಜೀವನವನ್ನ ನಡೆಸ್ತಿರ್ಬಹುದು. ಹೌದಿಲ್ಲ, ಅಂತ ಹಲವಾರು ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದವ.
0: ಎಷ್ಟೋ ಸಲ ನಾವು ಪುಸ್ತಕದೊಳಗೆ ವಾಟ್ಸಪ್ ಒಳಗೆ ಮೆಸೇಜ್ ಬರ್ತದೆ ನೋಡ್ರಿ, ಮಾರ್ಕ್ಸ್ ವಿಲ್ ನಾಟ್ ಡಿಸೈಡ್ ಯುವರ್ ಫ್ಯೂಚರ್ ಅಂತ.
1: ಹೌದು,
0: ನೀವು ಒಂದು ಛಲ, ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಸಿದ್ಧಾಂತಗಳು, ಒಂದಿಷ್ಟು ಗೈಡೆನ್ಸ್ ಬೇಕಾ ಇಲ್ಲೇ? ಅವು ಇದ್ದಾಗ ಮನುಷ್ಯ ಯಾವುದೋ ಎತ್ತರಕ್ಕೆ ಡೆಫಿನೆಟ್ ಆಗಿ ಬೆಳೀತಾನೆ. ಇವರು ಎತ್ತರಕ್ಕೆ ಬೆಳೀತಾರೆ ಅನ್ನೋ ವಿಶ್ವಾಸ ಒಂದು ಪಾಲಕರಿಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ವ್ಯಕ್ತಿ ಅವ್ರ ಪಾಲಕರು ಕೇಳಿದ್ರೆ ಇಲ್ಲ ಅವ್ನು ಒಂದು ದಿವಸ ಏನೋ ಆಗ್ತಾನವ ಅಂತ. ಇವತ್ತು ನಾನು ನಮ್ಮ ತಮ್ಮನ ಕಸಿನ್ ಜೊತೆ ಮಾತಾಡ್ಕೋತ ಕೂತಿದ್ದೆ, ಸಣ್ಣ ಮೂರನೇ ಮಗನ ಹೆಸರು ಸಾತ್ವಿಕ್. ಅವನ ಜೊತೆ ಮಾತಾಡ್ಲಿಕ್ಕತ್ತಾಗ ನಮ್ಮ ತಮ್ಮ ಕಿಶೋರ ಹೇಳಿಕತ್ತಿದ್ದ, ಅವನು ಏನು ಅವನು ಇದ್ದಾನೆ ಎಷ್ಟನೇ ತಾ, ಒಂದನೇ ತಾ ಈಗ ಫಸ್ಟ್ ಮುಗಿಸಿ. ಬಟ್ ಅವನ ಹತ್ರ ಸೋಷ್ಯಾಲಿಟಿ ಏನದ, ಸೋಷಿಯಲಿಸಮ್ ಅಂತ ಏನದ, ಅವ ಕನೆಕ್ಟಿಂಗ್ ವಿತ್ ಪೀಪಲ್ ಏನದ, ಒಂದನೇ ತಕ್ಕ ಯಾರನ್ನು ಬಿಡ್ಲಾರ್ದ ಮಾತಾಡಿಸುವಂತ ಕ್ಷಮತೆ ಅವನ ಹತ್ರ ಅದ. ಅವ ಯಾರು ಬೇಕಾದ್ರೂ ಎಷ್ಟು ಬೇಕಾದಷ್ಟು ಸ್ವತಂತ್ರದಿಂದ ಮಾತಾಡಿಸ್ಬಿಡ್ತಾನೆ, ಅವ್ಗೆ ಸ್ಟಾಪ್ ಅನ್ನೋದೇ ಇಲ್ಲ. ಅವಾಗ ನಾವು ಇಂಗ್ಲೀಷ್ ಅಂದ್ರೆ ಅನ್ಸ್ಟಾಪೇಬಲ್ ಹ್ಯೂಮನ್ ಅಂತ ಹೇಳ್ಬೋದು. ಅವ್ರ ಅಪ್ಪನ ಬಾಯಿಗೆ ಏನು ಬಂತು ವಿಚಾರ ಅಂದ್ರೆ ಅವನ ಜೀವನದೊಳಗೆ ಏನಾರು ಸಾಧಿಸ್ತಾನ ಅನ್ನೋ ಗ್ಯಾರಂಟಿ ಅವಂಗದ. ಹಿಂಗೆ ಗ್ಯಾರಂಟಿ ಸಾಧಿಸಿರುವಂತ ಕೆಲವೊಂದಿಷ್ಟು ಮಕ್ಳು ಇರ್ತಾರಲ್ಲ, ಅವ್ರ ಜೀವನದೊಳಗೆ ಏನಾದರೂ ಆಗ್ತಿರ್ತಾರೆ.
1: ಹೌದು,
0: ಹಾಂ,
1: ಒಂದೊಂದ್ಸತಿ ಆಡು ಮಾತನಾಗ ಅಂತೀವಿ ನೋಡ್ರಿ, ಏನಿಲ್ಲ ಬಾಯ್ ಇದ್ದವ ಜಗತ್ನಾಗ ಎಲ್ಲಿ ಹೋದ್ರು
0: ಬದುಕ್ತಾನ
1: ಅಂತ ಅಂತೀವಿ ನಾವು. ಹಂಗ ಅಂದ್ರ ಮಕ್ಕಳು ವಾಚಾಳಿಗಳು ಆಗಿರ್ಬೇಕು. ತೀರ ಮಖೀನ ನಂಗ ಕೂತಿರೋದು, ಪುಸ್ತಕದ ಹುಳ ಆಗಿ ಬರೀ ಅಂಕ ಗಳಿಸೋದು, ಇದು ಅಷ್ಟೇ ಅಲ್ಲ, ಅಂದ್ರ ಬೇರೆ ರೀತಿಯ ಒಂದು ಓವರ್ಆಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಲ್ಲ, ಅದು ಕೂಡ ಮಕ್ಕಳಲ್ಲಿ ನಾವು ಬೆಳೆಸುವಲ್ಲಿ ಪಾಲಕರ ಪಾತ್ರ ಬಹಳ
0: ಇರ್ತದೆ. ಇದು ಬೆಳಿಬೇಕಾದ್ರೂ ಸಹ ನಾವೇನ್ ಮಾಡ್ಬೇಕು, ಇನ್ನ ಅವರ ಆಸಕ್ತಿಗಳನ್ನ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಇನ್ನ ಇವತ್ತಿನ ದಿವಸದೊಳಗೆ ನೋಡ್ರಿ, ಪ್ಯಾರಾಮೆಡಿಕಲ್ ಫೀಲ್ಡ್, ಮೆಡಿಕಲ್ ಫೀಲ್ಡ್ ಜೊತೆಗೆ ಪ್ಯಾರಾಮೆಡಿಕಲ್ ಫೀಲ್ಡ್ ಒಳಗೆ ಎಲ್ಲಾ ಬ್ರಾಂಚ್ ಒಳಗೂ ಟೆಕ್ನಾಲಜಿ ಬಂದ್ಬಿಡ್ತು. ಈಗ ಫಾರ್ ಎಕ್ಸಾಂಪಲ್, ಕಾರ್ಡಿಯೋ ಥೊರಾಸಿಕ್ ಸರ್ಜರಿ ಅಂತ ಅದ, MCH ಮಾಡ್ತಾರ, MBBS, MS ಮಾಸ್ಟರ್ ಸರ್ಜರಿ, ಆಮೇಲೆ MCH ಇನ್ ಕಾರ್ಡಿಯೋ ಥೊರಾಸಿಕ್ ಸರ್ಜರಿ ಅಂತ. ಅಲ್ಲಿ ಅವರು ಎಕ್ಸ್ಪರ್ಟ್ ಆಗ್ತಾರೆ, ಕಾರ್ಡಿಯೋಲಜಿಸ್ಟ್ ಆದರು. ಬಟ್ ಅವ್ರಿಗೆ ಅಸಿಸ್ಟೆನ್ಸ್ ಬೇಕಲ್ಲ, ಟೆಕ್ನಾಲಜಿ ಅಸಿಸ್ಟೆನ್ಸ್. ಅಲ್ಲಿ ಏನು ಬಂತು, BSc ಇನ್ ಕಾರ್ಡಿಯಾಲಜಿ ಅಂತ ಬಂತು, BSc ಇನ್ ಬ್ಲಡ್ ಸೈನ್ಸ್ ಅಥವಾ ಹಿಂಗೇನೋ ಹೊಸದು ಹಿಮೋಫಿ ಇದ್ರ ಮೇಲೆ ಬಂತು. ಅದಾದ್ಮೇಲೆ ಈಗ ವಿಶೇಷ ಚೇತನರು, ದಿವ್ಯಾಂಗ ಚೇತನರು ಅಂತ ಏನು ಮಕ್ಕಳು ನಾವು ನೋಡ್ತೀವಲ್ಲ, ಆ ಮಕ್ಕಳ ಸಲುವಾಗಿ ಕಲಿಸುವಂತಹ ಕೋರ್ಸ್ಗಳವ. 21 ಟೈಪ್ ಡಿಸಬಿಲಿಟೀಸ್ ಅವ, ಡಾರ್ಫಿಸಮ್ಮು, ಬ್ಲೈಂಡ್ನೆಸ್ಸು, ಆಮೇಲೆ ಸ್ಪೀಚ್ ಥೆರಪಿ, ಸ್ಪೀಚು ಇಂಪೇರ್ಮೆಂಟು ಅಥವಾ ಹಿಯರಿಂಗ್ ಇಂಪೇರ್ಮೆಂಟು, ಹಿಂಗೆಲ್ಲ ಲೋಕೋಮೋಟಿವ್ ಡಿಸಾರ್ಡರು, ಇವೆಲ್ಲ 21 ಅವ. ಈ 21 ಬ್ರ್ಯಾಂಚಿಗೆ ಮಿನಿಮಮ್ ಒಂದು ಬ್ರ್ಯಾಂಚಿಗೆ 5 ಟೈಪ್ ಡಿಫ್ರೆಂಟ್ ಕೋರ್ಸ್ಗಳವ. ಆಡಿಟರಿ ಪ್ರಾಬ್ಲಮ್ ಇದ್ರೆ BSc ಇನ್ ಆಡಿಯೋಲಾಜಿ
1: ಹೌದು.

0: ನಮ್ಗೆ ಗೊತ್ತೇ ಇಲ್ಲ ಇದು. ಇಂಥ ಕೋರ್ಸ್ಗಳು ಆಮೇಲೆ ಈ ಲಿಂಬ್ಸ್ ಮಾಡ್ತಾರೆ ನೋಡ್ರಿ ಈಗ ಅಂಗವಿಕಲ
1: ಕಾಲುಗಳು,
0: ಹಾ ಇದನ್ನ ಮಾಡೋರು ಯಾರು ನಾವು ಎಂದಾದರೂ ನೋಡಿವಾ? ಇದ್ರದ್ದು ಕೋರ್ಸ್ ಅವ ಒರಿಸಾದೊಳಗ ಹೈದರಾಬಾದ್ ಒಳಗ. ಎಷ್ಟು ಪವರ್ಫುಲ್ ಕೋರ್ಸ್ ಅವ ಅಂದ್ರೆ, ನೀವು ಕೋರ್ಸ್ ಅಡ್ಮಿಷನ್ ಮಾಡಿದ ಮೇಲೆ ನೀವು ಯಾವ ಸರ್ಕಾರಕ್ಕೆ ಕೆಲಸಕ್ಕೆ ಹೋಗ್ತೀರಿ ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಾರೆ. ಯಾಕಂದ್ರೆ ಆ ಕೋರ್ಸ್ ಯಾರು ಹುಡುಗರೇ ಇಲ್ಲ, ಪ್ರೊಸ್ಥೆಟಿಕ್ ಕೋರ್ಸ್ ಅದು, ಬಿ ಎಸ್ ಸಿ ಇನ್ ಪ್ರೊಸ್ಥೆಟಿಕ್ ಕೋರ್ಸ್. ಗೊತ್ತೇ ಇಲ್ಲ ಜನರಿಗೆ, ನಾವೆಲ್ಲ ಬಿಡ್ತೀವಿ ಹೋಗ್ತೀವಿ ಬಿ ಕಾಮು ಮತ್ತು ಬಿ ಎಸ್ ಸಿ ಇದು ಬಿ ಎಸ್ ಸಿ ಹಚ್ಚಿ ನಾವು ಆಮೇಲೆ ಏನೋ ಒಂದು ಚೇಸ್ ಮಾಡ್ಲಿಕ್ಕಿರ್ತೀವಿ. ಇವತ್ತು ಗೌರ್ಮೆಂಟ್ ನೌಕರಿ ಬೇಕಂತ ಆಸಕ್ತಿ ಉಳ್ಳವರಿಗೆ ಗೌರ್ಮೆಂಟ್ ನೌಕರಿನೇ ಸಿಗ್ತದೆ. ಬಟ್ ಎಲ್ಲಿ ಸಿಗ್ತದೆ? ಇಂಥ ಹೊಸ ವಿಷಯಗಳನ್ನು ಸಂಶೋಧನೆ ಮಾಡಿದಾಗ. ಇವತ್ತು ಎಲ್ಲರ ಕೈಯಾಗೂ ಮೊಬೈಲ್ ಅವರಿ, ಹೌದಾ? ಈ ಮೊಬೈಲು ನಮಗೆ ಕೇವಲ ಆಟ ಆಡಲಿಕ್ಕೆ ರೀಲ್ ತಿಕ್ಕಲಿಕ್ಕೆ ಅಲ್ಲ, ಈ ಮೊಬೈಲ್ ಎದೆದಕ್ಕೆ ಸಹಾಯ ಆಗ್ತದೆ? ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಆಮೇಲೆ ಹೊಸ ಕೋರ್ಸ್ಗಳು ಯಾವವ ಅವುಗಳ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ, ಈ ರೀತಿ ಬೇರೆ ಬೇರೆ ಕೋರ್ಸ್ಗಳನ್ನು ಸಹ ನಾವು ಗುರುತಿಸಬೇಕಾದ್ರೆ ಈ ನಮ್ಮ ಹತ್ರ ಇರುವಂಥ ಮೊಬೈಲನ್ನು ಉಪಯೋಗಿಸಿದರೆ ನಮಗದು ಕೋರ್ಸ್ಗಳ ವಿವರಣೆಯನ್ನು ಕೊಡ್ತದೆ. ಕೋರ್ಸ್ ವಿವರಣೆ ಕೊಡೋದ್ರ ಜೊತೆಗೆ ಯೂನಿವರ್ಸಿಟಿ ವಿವರಣೆ ಕೊಡ್ತದೆ.
1: ಯೂನಿವರ್ಸಿಟಿ ಅಡ್ಮಿಷನ್ ಹೆಂಗೆ ತಗೊಳ್ಬೇಕು,
0: ಹೆಂಗೆ ತಗೋಬೇಕು, ಪ್ರೊಸೆಸ್ ಏನು, ಯಾವ ಕೋರ್ಸಿಗೆ ಎಷ್ಟು ಪ್ರಾಧಾನ್ಯತೆ ಇವತ್ತದ, ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತದೆ. ನೀವು ಆ ಚಾಟ್ ಜಿಪಿಟಿ ಒಳಗೆ ಹಾಕಿದ್ರೆ ಫ್ಯೂಚರ್ ಇನ್ 10 ಇಯರ್ಸ್ ಒಳಗೆ ವಿಚ್ ಫೀಲ್ಡ್ ವಿಲ್ ಎಮರ್ಜ್ ಅಂತ ನೀವು ಒಂದು ಪ್ರಶ್ನೆ ಕೇಳಿಬಿಟ್ರೆ ಅದೇ ಹೇಳ್ಬಿಡ್ತದೆ ಈ ಎಲ್ಲ ಕೋರ್ಸ್ಗಳು ಎಮರ್ಜ್ ಆಗ್ತವೆ ಅಂತ. ಇನ್ನಿಷ್ಟು ಟೆಕ್ನಾಲಜಿ ಬಂದಾಗ ನಾವು ಬರೀ ರೀಲ್ಸ್ ತಿಕ್ಕಿ ನಕ್ಕು
1: ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ಬಾರದು,
0: ಇನ್ನೂ ಅದರಿಂದ ಸಾಕಷ್ಟು ವಿಚಾರಗಳನ್ನ ತಿಳ್ಕೋಬೇಕು ನಾವು ಅನ್ನೋ.
1: ಮತ್ತೆ ಎಲ್ಲಕ್ಕಿಂತ ತಾವ್ ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರ, ಈ ಮೆಡಿಕಲ್ ಫೀಲ್ಡ್ ನಲ್ಲಿ ನಾವು ಹೋದ್ರೆ ಅಲೈಡ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅಂತಿವೆ. ನೀವ್ ಹೇಳ್ದಂಗೆ ಬಿ ಎಸ್ ಸಿ ಆಡಿಯಾಲಜಿ ನೆಫ್ರಾಲಜಿ ಹಿಂಗೆ ಬೇರೆ ಬೇರೆ ಎಲ್ಲದ್ರೊಳಗೂ, ಮತ್ತೆ ಅವು ದೇ ಆರ್ ಈಕ್ವಲೆಂಟ್ ಟು ಡಿಗ್ರಿ.
0: ಹೌದು.
1: ಆಮೇಲೆ ಪ್ಲೇಸ್ಮೆಂಟ್ ಬಗ್ಗೆನೂ ಅದಕ್ಕೊಂದು ಖಾತ್ರಿ ಇರ್ತದೆ.
0: ಬಿ ಎಸ್ ಸಿ ಸರ್ಜರಿ
1: ಸರ್ಜರಿ, ಆಮೇಲೆ ರೇಡಿಯಾಲಜಿ ಹಿಂಗೆಲ್ಲನೂ ಇವ. ಇಂಥದ್ರ ಬಗ್ಗೆ ಕೂಡ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನ ಹರಿಸಬಹುದು. ಅಂದ್ರೆ ಸುಮ್ಮನೆ ಒಂದು ಪಿ ಸಿ ಎಂ ಬಿನೋ ಪಿ ಸಿ ಎಂ ಎಸ್ ನೋ ಮಾಡಿ ಬಿ ಎಸ್ ಸಿ ಮಾಡಿ ಕೂತ್ಕೊಳ್ಳೋಕ್ಕಿಂತ ಇವಕ್ಕೆ ಒಂದು ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇರ್ತದೆ.
0: ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ಬಿ ಎಸ್ ಸಿ ಇನ್ ಕಾರ್ಡಿಯೋ ಸರ್ಜರಿ ಅಂತ ಮಾಡಿದ್ರ ಅಂತ ತಿಳಿರಿ, ಎಲ್ಲಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನೊಳಗ ಕಾರ್ಡಿಯಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಓಪನ್ ಆಗ್ಲಿಕ್ಕತ್ತಾವ. ಓಪನ್ ಆದ ತಕ್ಷಣ ಇವ್ರಿಗೆ ಅಸಿಸ್ಟೆಂಟ್ಗೆ ಯಾರಾದ್ರೂ ಬೇಕಲ್ಲ, ಈಗ ರೆಡಿಮೇಡ್ ಕಲ್ತವ್ರನ್ನ ಡೆಫಿನೆಟ್ ಆಗಿ ತಗೊಂಡ್ಬಿಡ್ತಾರೆ.
1: ಖಂಡಿತ.
0: ಮತ್ತೆ ನೋಡ್ರಿ, ಪ್ಲೇಸ್ಮೆಂಟು ರೆಡಿ ಅದ, ಬಟ್ ಏನ್ ಬೇಕಾಗಿದೆ ಅಂದ್ರೆ ಕಲಿಯೋದ ಅವಶ್ಯಕತೆ ಆಗಿದೆ.
1: ಅದೇ, ಮತ್ತೆ ಎಲ್ಲರೂ ಕೂಡ ಈಗ ಆ ಮೊದಲು ಒಂದು ಕಾಲದೊಳಗಿತ್ತು ಸರ್ಕಾರಿ ಉದ್ಯೋಗವನ್ನ ಅವಲಂಬಿಸಿಕೊಂಡು ಕೂಡೋದು. ಈಗ ನಮ್ಮ ಪ್ರಧಾನಮಂತ್ರಿಗಳೇ ಹೊಸ ಹೊಸ ಸ್ಟಾರ್ಟ್ಅಪ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರೋವಾಗ ನಾವು ವ್ಯರ್ಥವಾಗಿ ಕಾಲಹರಣ ವಯಸ್ಸಿನ ಕಳ್ಕೊಳ್ಳೋ ಬದಲಾಗಿ ಇಂಥದ್ರಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ಒಟ್ಟಾಗಿ ಗುರುರಾಜ್ ಪಾಟೀಲ್ ಅವರ, ನಮ್ಮ ಪಾಲಕರಿಗೆ ಮಕ್ಕಳ ಒಂದು ಶೈಕ್ಷಣಿಕ ಆದ್ಯತೆಗೆ ಹೆಂಗೆ ಅವರು ಸಹಾಯ ಸಹಕಾರ ನೀಡಬೇಕು ಅಂತ ಒಬ್ಬ ಆಪ್ತ ಸಮಾಲೋಚಕರಾಗಿ ಹೇಳ್ತೀರಿ
0: ಅಂದ್ರೆ ಇನ್ನು ಮುಂದಿನ ಭವಿಷ್ಯದೊಳಗೆ. ಸರಿ ನೋಡ್ರಿ, ಕೆಲವೊಂದ್ಸರಿ ನಾನು ಹೇಳಿದೆ ನಮ್ಮ ಮಕ್ಕಳು ಜಾಣರು, ನಮ್ಮ ಮಕ್ಕಳು ಜಾಣರು ಒಪ್ಕೋಬೇಕು ನಾವು. ಅವ್ರ ಜಾಣ್ಮೆಗೆ ಒಂದಿಷ್ಟು ಜಾಗ ಮಾಡಿಕೊಡ್ಬೇಕು. ಅವ್ರ ಜಾಣ್ಮೆಗೆ ನಾವು ಜಾಗ ಮಾಡಿಕೊಟ್ಟಾಗ ಅವ್ರ ಜಾಣ್ಮೆ ಮತ್ತು ಪ್ರತಿಭೆ ಹೊರಗೆ ಬರ್ತದೆ. ಆ ದೃಷ್ಟಿಕೋನದೊಳಗಡೆ ಇವತ್ತು ಬಹಳ ಅವಶ್ಯಕತೆ ಇರುವಂತಹದ್ದು ನಂಬಿಕೆ. ಮಕ್ಕಳನ್ನ ಎಷ್ಟೋ ಸಾರಿ ನಾವು ನಂಬುದೇ ಇಲ್ಲ, ಏನು ಹೇಳಿದರೂ ಸಹಿತ ಅದರೊಳಗಿಂದು ಸುಮ್ಮನೆ ಸಣ್ಣ ಸಣ್ಣ ವಿಷಯಗಳನ್ನು ಚರ್ಚೆ ಮಾಡೋವಂಥದ್ದು ಎಲ್ಲೋ ಒಂದು ಕಡೆ. ಹಿಂಗೆ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಮಗ ಎಮ್ ಎಸ್ ಸಿ ಮಾಡ್ಲಿಕ್ಕತ್ತಾನೆ, ಎಮ್ ಎಸ್ ಸಿ ಮಾಡ್ಲಿಕ್ಕತ್ತಾನೆ, ಟಾಪ್ ಯೂನಿವರ್ಸಿಟಿ ಟಾಪ್ ಇದ್ದಾನೆ. ಎಲ್ಲೋ ಒಂದು ದಿವಸ ಒಂದೆರಡು ಪಿರಿಯಡ್ಗೆ ಅಬ್ಸೆಂಟ್ ಆದ, ಅಬ್ಸೆಂಟ್ ಆದಾಗ ಅವನ ಹತ್ರ ಜೆನ್ಯೂನ್ ಕಾರಣನೂ ಇತ್ತು ಅಂತ ತಿಳ್ಕೊಡ್ರಿ. ಸಪೋಸ್ ಹಂಗೆ ಇದ್ದಾಗ ಅವನ ಕಾರಣ ಹೇಳ್ತಾನಲ್ಲ, ಆ ಕಾರಣವನ್ನು ನಂಬಕ್ಕಾಗ್ತದೆ. ಯಾಕಂದರೆ ಅವನು 99% ಎಲ್ಲದರಲ್ಲೂ ಸರಿ ಇದ್ದಾಗ, 1% ಏನೋ ಒಂದು ವಿಚಾರವನ್ನು ಹೆಚ್ಚು ಕಡಿಮೆ ಆದಾಗ ನಾವು ಆ 1%ಅನ್ನು ಹಿಡಿದು ಜೋತಾಡಿದ್ದೇ ಆದರೆ ಆ 99%ನಲ್ಲಿ ಮಾಡಿರೋ ಸುಖ ಅವನಿಗೆ ಸಿಗಲಿಕ್ಕಿಲ್ಲ. ಅದಕ್ಕೆ ನಾ ಏನಂತೀನಿ ಅಂತಂದ್ರೆ, ಇವತ್ತು ಮಕ್ಕಳನ್ನ ಮಾತಾಡುವಾಗ ಅವ್ರ ವಿಚಾರವನ್ನು ವ್ಯಕ್ತಪಡಿಸುವಾಗ ಅವರನ್ನು ನಾವು ನಂಬುವುದು ಬಹಳ ಅವಶ್ಯಕತೆ ಆಗಿದೆ.
1: ಅಲ್ಲ, ಮಕ್ಕಳನ್ನ ನಾವು ನಂಬಿದಾಗ ಮಕ್ಕಳು ಕೂಡ ನಮಗೆ ಪರಸ್ಪರವಾಗಿ ನಂಬುತ್ತಾರೆ,
0: ಗೌರವ ತೋರಿಸ್ತಾರೆ. ತಮ್ಮ ಜೀವನದೊಳಗೆ ಏನ್ ನಡೆದದೋ ಅಟ್ಲೀಸ್ಟ್ ಅದ್ರ ಬಂದು ನಿಮ್ಮ ಮುಂದೆ
1: ಹೇಳ್ತಾರೆ,
0: ಮುಕ್ತವಾಗಿ ವ್ಯಕ್ತಪಡಿಸ್ತಾರೆ.
1: ಹೌದು. ಅಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಪಾಲಕರು ಕೂಡ ಗಮನ ಹರಿಸ್ಬೇಕು. ಮತ್ತಿನ್ನ ನಮ್ಮ ವಿದ್ಯಾರ್ಥಿ ಮಿತ್ರರು ತಾವು ಈಗಾಗಲೇ ಹೇಳಿದಂಗ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ಸು ನೋಯಿಸ್ಕೊಳ್ಳೋದು, ದುಡುಕಿನ ನಿರ್ಧಾರ ತಗೊಳ್ಳೋದು, ಅದನ್ನ ಬಿಟ್ಟು

0: ಬಿಡಬೇಕು. ಜಗತ್ತು ವಿಶಾಲ ಆಗ್ಯದ. ಒಂದು ಕಡೆಗೆ ನನಗೆ ಅಂಕ ಸಿಗದೇ ಇದ್ರೆ ಏನಾತು? ಇನ್ನೂ 10 ದಾರಿಗಳು ನಮಗೆ ತೆರೆದಿರ್ತಾವ. ಆ 10 ದಾರಿಗಳತ್ತ ನಾವು ಮುಖ ಮಾಡಿ ಮುನ್ನುಗ್ಗಿದಾಗ ಉತ್ತಮ ಜೀವನವನ್ನ ನಾವು ಮಾಡ್ಕೊಳ್ಬಹುದು, ಬದುಕನ್ನ ಕಟ್ಕೊಳ್ಬಹುದು ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಶಿಕ್ಷಣದ ಆಯ್ಕೆ ಅದು ಸಣ್ಣ ವಿಷಯ ಅಲ್ಲ. ಒಂದು ಮುಕ್ತವಾಗಿ ಪಾಲಕರು ಮಕ್ಕಳು ಮುಕ್ತ ಮನಸ್ಸಿನಿಂದ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವ ಮಾತಿನ ಜೊತೆಗೆ ಹಲವಾರು ಸೂಕ್ಷ್ಮ ವಿಷಯಗಳನ್ನು ಕೂಡ ನಮ್ಮ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ತಾವು ತಿಳಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಶಿಕ್ಷಣದ ಆಯ್ಕೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ. ಈಗ ಯುವರತ್ನ ಚಿತ್ರದಿಂದ 5 ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಯುವವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

0: ಆಕಾಶವಾಣಿ ಬೆಂಗಳೂರು. ಸಮಯ 9:15. ಇನ್ನು ಮುಂದೆ ಕೇಳಿ ರಾಜು ಅನಂತಸ್ವಾಮಿ ಹಾಡಿರುವ
1: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ.

0: ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಕೇಳುತ್ತಿರುವಿರಿ.
1: ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸರ

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ರಚನೆ ಭಾರತಿ ಪ್ರಿಯಾ, ನಿರ್ಮಾಣ ರಘುಪತಿ ಹೆಗ್ಡೆ.

0: ಕಥಾನಾಟಕ.
1: ಆ ಒಂದು ರಾತ್ರಿ. ಮೂಲಕತೆ ಭಾರತಿ ಪ್ರಿಯಾ ಅವರದು. ಬಾನುಲಿ ರೂಪ HS ಪಾರ್ವತಿ. ನಿರ್ದೇಶನ ರಘುಪತಿ ಹೆಗಡೆ.

0: மாமா மாமா
1: ஓஹோ ரங்கசாமி ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ ಗುರ್ತೇ ಸಿಗ್ಲಿಲ್ಲ ನೀನ್ ಬಂದೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ ಅಂತೂ ಬಂದಿಯಲ್ಲ
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ
1: ನಿಜ ಆದ್ರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದು ಸಹಜ
0: ಹಾಗೇನಿಲ್ಲ ಮಾವ ನನಗಂತೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದ್ರೂ ಈ ಹಳ್ಳಿಲಿ ಬಂದು ಕಾಡು ಮೇಡುಗಳೆಲ್ಲ ಅಲ್ಕೊಂಡಿರೋಣ ಅನ್ಸತ್ತೆ
1: ಸಂತೋಷಪ್ಪ ಗಾಡಿ ತಂದಿದ್ದೀನಿ ಬಾ ಹೋಗೋಣ ಅಂದಾಗೆ ಎತ್ತಿನ ಕಾಡೆಯಲ್ಲಿ ಕೂಡ ಅಭ್ಯಾಸ ಇದೆ ತಾನೆ
0: ಇದೇನ್ ಹೀಗೆ ಕೇಳ್ತೀರಾ ಮಾವ ನಾನು ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರ್ಲಿಲ್ವಾ ಹಾಗೆಲ್ಲ ಎತ್ತಿನ ಗಾಡಿಲಿ ತಾನೇ ಓಡಾಡ್ತಿದ್ದು
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ರವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ನಿಮ್ಮಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ
0: ಅಪ್ಪ ಕಾಗದ ಬರೆದಿದ್ರು
1: ಗಾಡಿ ನಿಧಾನ ಓಡಿಸಪ್ಪ ಮನೆ ಬಂತು ನಿಲ್ಸು ಮನೆ ಬಂತು ರಂಗಸ್ವಾಮಿ ನಿಧಾನವಾಗಿ ಇಳಿಯಪ್ಪ ಈ ಹಳ್ಳಿಗಳಲ್ಲೇ ಹಾಗೆ ನೀನ್ ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡ್ಬೇಕು ಅನ್ನೋ ಆಸೆ
2: ಪಾಪ ರಂಗಸ್ವಾಮಿ ಎಷ್ಟೊಂದು ಬೆಳೆದ್ ಬಿಟ್ಟಿದ್ಯೋ ಬೇರೆಲ್ಲಾದ್ರೂ ನೀನ್ ನೋಡಿದ್ರೆ ಗುರ್ತೇ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ
0: ನೀವು ಹೇಗಿದ್ದೀರಾ ಅತ್ತೆ
2: ನಾ ಚೆನ್ನಾಗಿದ್ದೀನಪ್ಪ ಆಗ್ಲಿ ತಡವಾಗಿದೆ ಅಡಿಗೆನೂ ಸಿಗ್ತದೆ
1: ಅಮ್ಮಿಗೆ ಆಯಾಸವಾಗಿರ್ಬೇಕು ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ನಾಗವೇಣಿ ಎಲ್ಲಿ
2: ಅಯ್ಯೋ ಅಡಿಗೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾಳೆ ರಂಗಸ್ವಾಮಿ ಕೈ ಕಾಲು ತೊಳ್ಕೊಂಡು ಊಟ ಕೇಳಪ್ಪ
0: ಆಯ್ತತ್ತೆ
2: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ ಮೊದಲೇ ನೀನ್ ತುಂಬಾ ಸಂಕೋಚ ಸ್ವಭಾವ
0: ಹಾಗೇನಿಲ್ಲ ಅತ್ತೆ
2: ನೀನು ಈ ಊರಿಗೆ ಬಂದು 6-7 ವರ್ಷ ಆದ್ರೂ ಆಗಿರ್ಬೇಕಲ್ಲ
1: ಹೌದೌದು SSLC ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ
0: ಹೌದು ಪ್ರತಿ ಬೇಸಿಗೆದಲ್ಲೂ ಬರ್ಬೇಕು ಅನ್ಕೊಳ್ತಿದ್ದೆ ಅಷ್ಟರಲ್ಲಿ ಯಾರಾದ್ರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರಿಗೆ ಕರ್ಕೊಂಡು ಹೊರಟೋಗ್ತಿದ್ರು
1: ನೀನಾಗ ನೀನ್ ಬರೋಲ್ಲ ಅಂತ ನನಗ್ ಗೊತ್ತು ಅದಕ್ಕೆ ಈ ಸಲ ನಾನೇ ಕಾಗದ ಬರ್ದೆ
2: ಅಂದಾಗೆ ನಿಮ್ ತಂದೆ ಚೆನ್ನಾಗಿದ್ದಾರಪ್ಪ
0: ಚೆನ್ನಾಗಿದ್ದಾರೆ
1: ನಮ್ಮನೆ ಅಡಿಗೆ ನಿನ್ ಖಾರ ಇರ್ಬೋದು ಇಂದ್ರ ಸ್ವಲ್ಪ ತುಪ್ಪ ಹಾಕೆ
2: ನಾಗವೇಣಿ ಸ್ವಲ್ಪ ತುಪ್ಪ ತಗೊಂಬರಮ್ಮ
1: ಹಾಕಮ್ಮ ರಂಗಸ್ವಾಮಿ ನೀನ್ ನೋಡಿದಾಗ ನಾಗು ಇಷ್ಟು ಬೆಳೆದಿರ್ಲಿಲ್ಲ ನೀ ಇನ್ನೂ ಹುಡುಗ ಈಚೆಗಂತೂ ನಮ್ಗೆಲ್ಲ ನೀನ್ ಹೊಸಬನೇ ಆಗ್ಬಿಟ್ಟಿದ್ದಿ ನಂಗ್ ಸಾಕಮ್ಮ ಅವನ್ಗೆ ಹಾಕು
0: ನಂಗ್ ಸಾಕು ಸಾಕು ನಂಗೆ ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ ನೀಳವಾದ ಜಡೆ ಛೆ ಅವಳು ಮುಖಾನೇ ಸರಿಯಾಗಿ ಕಾಣಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೋಟೋದ್ಲು ಎಲ್ಲಿ ಹೋಗ್ತಾಳೆ ಬೆಳಿಗ್ಗೆ ಕಂಡೇ ಕಾಣ್ತಾಳೆ ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ ತುಂಬಾ ಮಾಟವಾಗಿದ್ದಾಳೆ ಇನ್ ಮಲ್ಕೊಳ್ಳೋಣ ನಾಗವೇಣಿ ನಾಗವೇಣಿ ನಾಗವೇಣಿ

ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದಾರೆ. ಮಾವ ಮಾವ, ಓ ಗುರ್ತು ಸಿಕ್ತಿಲ್ವೇನೋ ಪಾಪ.

0: ಆದರೆ ಆದರೆ ಯಾರು ಕಾಣ್ತಾನೆ ಇಲ್ವಲ್ಲ? ಅಲ್ಲ, ಈ ನಿರ್ಜನವಾದ ಕಾಡಿನಲ್ಲಿ ಇಷ್ಟೊಂದು ಮಧುರವಾದ ನಾದ ಎಲ್ಲಿಂದ ಬರ್ತಿದೆ? ಅರೆ, ಅಲ್ಲಿ ಯಾರೋ ನಿಂತಿರೋ ಹಾಗಿದೆ. ಓ, ಇವಳು ನಾಗವೇಣಿ ಅಲ್ವಾ? ಅದೇ ನೀಳುವ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ? ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಯಾರದು?
0: ನಾನೇ.
1: ಆ ವಿಡಿಯೋದ ನೋಡಕ್ ಬಂದ್ರ ಪತಿ?
0: ಹಾವು ನಿನ್ನ ಕಚ್ಚೋದಿಲ್ವೇ?
1: ಏ ಬುಡಿ, ನನ್ನ ಯಾಕೆ ಕಚ್ಚೈತೆ? ಇಲ್ಲ ನೋಡಿ, ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡ್ ಬಿತ್ಕೊಂಡವೆ.
0: ಅಪ್ಪ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗ್ರೇನು?
1: ಏ, ಅದೇ ನಂಗೆ ನನ್ ಮಗನೇ ನುಂಗೋ ಹಾಗೆ ನೋಡ್ತೀರಾ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವೂರ್ ಬುದ್ಧಿ?
0: ಇಲ್ಲೇ ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಾಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೇ, ನನಗೇನಾಗಿದೆ? ಕಾಲೇಜ್ ಓದಿದ್ ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡುದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದರೆ ಹೋಗೋಕ್ ಮುಂಚೆ ಒಂದ್ಸಲ ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆ ಕೋಡ್ಗಲ್ಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ.
2: ಅವಳೇ ಇರಬಹುದಾ?
0: ಹಾ ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆವ್ ಹಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂಂಗ್ ಗುಡ್ತಾ ಇದ್ದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದೆ?
1: ಎಲ್ಲಿ ಹೋಗೋದು, ಅಲ್ಲಿ ಇಲ್ಲಿ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡದೇ ಸರಿ ಬದುಕು ಬುದ್ಧಿ.
0: ಹಾವಾಡ್ಸೋ ಕಸಬಾ?
1: ಹೌದು, ಆವ್ ಹಿಡಿಯೋದು, ಆಡ್ಸೋದು, ಹೊಟ್ಟೆ ಒರಿಯೋದು.
0: ನಿಮ್ದು ಯಾವ ಊರು?
1: ಏ, ನಮ್ಗೆ ಊರೆಂತದ್ದು ಬುದ್ಧಿ? ಅಲ್ಲಿ ಕಾಣಿಸ್ತಿದ್ಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ, ನಮ್ಮನೇನ್ ಕಚ್ಚಾವು ಬುದ್ಧಿ? ಮಂತ್ರ ತಂತ್ರ ಮಾಡ್ತೀವಿ, ಮೂಲ್ಕೆ ಮಡಗ್ತೀವಿ, ನಮ್ಗಳು ಕಂಡ್ರೆ ಸೊಪ್ಪು ನಂಗ್ ಬಿದ್ಕೋತಾವೆ.
0: ನಿನಗೆ ನಂಟ್ರಿದಾರ?
1: ಓ, ಅವ್ರೆ ಬೇಕಾದಂಗವ್ರೆ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ, ನಂಗೇನ್ ಭಯ ಬುದ್ಧಿ. ಕಾಡ್ನಲ್ಲೇ ಉತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ನೆ ಕೇಳ್ದೆ. ನಿಂಗೆ ವಯಸ್ಸೆಷ್ಟು ನೀಲ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ? ಹೊರಟೇ ಹೋದ್ಲಲ್ಲ.
3: ಏನ್ ರಂಗಸ್ವಾಮಿ, ಏನೋ ತಲ್ಲೀನನಾಗಿ ಯೋಚನೆ ಮಾಡ್ತಿದ್ದಿ?
0: ಯೋಚನೆ? ನನಗೆಂತ ಯೋಚನೆ? ಏನು ಇಲ್ವಲ್ಲ.
3: ಏನ್ ಹುಚ್ಚನಯ್ಯ ನೀನು, ನಿನ್ನ ಮನಸ್ಸಿಗೆ ನೀನ್ ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
0: ಅದು ಅದು ಯಾಕೆ ಯಾಕೆ

0: ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ,
1: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
0: ಅದು ಇರಬಹುದು.
1: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
0: ಹೌದು.
1: ಅವಳು ಮಾತಾಡಿದ್ರೆ ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ?
0: ಹೌದು.
1: ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
0: ಹೌದು.
1: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
0: ಪ್ರೀತಿ ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ, ಅವಳನ್ನ ನೋಡ್ತಾನೇ ಇರಬೇಕು ಅನ್ಸುತ್ತೆ.
1: ಸರಿ, ಆದ್ರೆ ಇದರ ಪರಿಣಾಮ ಏನು
0: ಅಂದ್ರೆ?
1: ಹೆಚ್ಚು ಅಂದ್ರೆ ನೀನ್ ಇಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
0: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ, ಅದೇ ನನಗೂ ದುಃಖ.
1: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
0: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ.
1: ಈ ಸಮಸ್ಯೆಗೆ
0: ಅದೇ ಸರಿಯಾದ ಪರಿಹಾರ.
1: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
0: ಹೌದು, ಯಾಕಾಗ್ಬಾರ್ದು?
1: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
0: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನೂ ಹೇಳಿಸಿದ್ರಾಯ್ತು.
1: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದರಿಂದ ನಿನ್ನ ತಂದೆ, ಸೋದ್ರ ಮಾವ, ಸೋದರತ್ತೆ ಇವರಿಗೆಲ್ಲ ಏನನ್ಸತ್ತೆ?
0: ಪಾಪ, ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ? ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
1: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ. ಆದ್ರೆ ಅದಕ್ಕೆ ಅವಳು ಒಪ್ಪಿದಾಳ?
0: ಹೌದಲ್ಲ, ನಾನು ಅವಳನ್ನ ಕೇಳಲೇ ಇಲ್ಲ. ಇವತ್ತೇ ಅವಳನ್ನ ಕೇಳ್ಬಿಡ್ಬೇಕು.

0: ಏನಿಲ್ಲ, ತುಂಬಾ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ ನೀವಾ? ಸುಮಾರಾಗಿ ಸಿಕ್ಕವೆ.
0: ನೀಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರು ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದು ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸು ಬರ್ತೈತೆ. ಯಾಕ್ ಬುದ್ಧಿ ಸುಮ್ನಾಕ್ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದು ಪ್ರಶ್ನೆ ಕೇಳಲ.
1: ಇದುವರೆಗೂ ನೀವು ಮಾಡ್ತಿರೋದು ಅದ್ನೇ ಅಲ್ಲೂರ?
0: ನೀಲ, ನೀನು ನನ್ನನ್ನ ಮದುವೆ ಆಗ್ತೀಯಾ?
1: ಆ ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನನ್ನು ಮದುವೆ ಆಗ್ತೀಯಾ?
1: ಮದ್ವೆನಾ, ಅದಕ್ಕೇನ್ ಕಷ್ಟ ಬುಡಿ ಬುದ್ಧಿ?
0: ಹಾಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ ಜಾತಿ ಮಾತ್ಯಾಕೆ?
1: ಇನ್ನೇನ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನ್ಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನಾಣೆ ನಿನ್ನಾಣೆಗೂ ನೀಲ.
1: ನಂಬ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದಾದ್ರೆ
0: ಹೇಳು.
1: ಈ ಹೊತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗ ಕೈ ಇಟ್ಟೆ.
1: ಬೇಡಿ ಬೇಡಿ ನನ್ನ ನೋಡಿಯ.
0: ಯಾಕ್ ನೀಲ?
1: ಬೇಡ ಬೇಡ ನನ್ನ ನೋಡಿಯ.
0: ನಿನ್ನಿಷ್ಟ ಈಡೇರಿಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿದ್ದೇವ್ರೆ, ನಾನು

0: ನನ್ನ ಕ್ಷಮಿಸಿ.
1: ಕ್ಷಮಿಸು ಅಂತ ತಪ್ಪು ಏನ್ ಮಾಡಿದ್ಯಾ ಅನಿಲ?
0: ಸುಮ್ನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನಾನ್ ನೋಡ್ಯ.
1: ಅಂದ್ರೆ
0: ಏನ್ ಹೇಳಿ ಬುದ್ಧಿ, ಹೆಂಗ್ ಹೇಳಿ?
1: ಅದೇನು ಅಂತ ಹೇಳು ನಿಲ, ಸಂಕೋಚ ಯಾಕೆ?
0: ನಂಗೆ ಲಗ್ನ ಆಗಿದೆ ಬುದ್ಧಿ.
1: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
0: ಆದ್ರೆ ಏನ್ ಬುದ್ಧಿ?
1: ನೀನ್ ಒಪ್ಪೋದಾದ್ರೆ
0: ಒಪ್ಪೋದಾದ್ರೆ
1: ನನ್ನ ಮೇಲೆ ನಿನಗ್ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
0: ಇಲ್ಲ ನನ್ನ ನೋಡ್ಯ, ನಮ್ ಜಂದಾಗೆ ಲಗ್ನ ಆದವರು ನಡ್ತೆಗಿಡಬಾರ್ದು, ಪಡಗಂಡಿಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗಿ ಬಾಳ್ಬಾರ್ದು ಬುದ್ಧಿ. ಹಂಗ್ ನಡೆದ್ರೆ ವಂಶ ನಿರ್ವಂಶ ಆದಿತ್ತು, ಮಂತ್ರಗಿಂತ್ರ ದಕ್ಕೋದಿಲ್ಲ, ಅವು ನಮ್ಮನ್ನೇ ಆಗಿ ತಿಂದಾವು.
1: ಹಾಗಾದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅನ್ನು?
0: ಆ ಮಾತ್ ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
1: ನೀಲ, ನಾನ್ ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದೆ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ ಕೈ ಹಿಡಿ.
0: ಇಂಥ ಮಾತಾಡಿ ನನ್ ಕೊಲ್ಬೇಡಿ ನನ್ ನೋಡಿಯ, ನಾನೇನ್ ಮಾಡ್ಲಿ? ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ ಚಮಸ್ಬಿಡಿ.
1: ಹಂಗಾದ್ರೆ ನನ್ನ ಪ್ರೇಮಕ್ಕೆ ಇಷ್ಟೇನ ಪ್ರತಿಫಲ?
0: ಇಷ್ಟಕ್ ಬರ್ತದೆ ಅಂತ ನಾ ಕಾಣೆ ಬುದ್ಧಿ, ನನ್ ಚಮಸ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ.

0: ಯಾಕಪ್ಪ ರಂಗಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮೈ ಸರಿ ಇಲ್ಲೇನಪ್ಪ?
2: ಹಾಗೇನೂ ಇಲ್ಲ ಅತ್ತೆ, ಸರಿಯಾಗೇ ಇದ್ದೀನಿ. ಮಾವ,
0: ಏನು?
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗ್ಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ. ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದ್ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದರೆ ನಮ್ಮ ಹುಡುಗಿ ವಿಚಾರ ನಿನಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ರೆ ಹೇಳು, ಬಲವಂತ ಏನಿಲ್ಲ.
2: ಆದರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನು ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನೂ ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದರೆ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲಾ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ನೀಲಾ, ನನ್ನ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ ಕನ್ವರ್ಸ್ತಾ ಇದ್ದಿ? ಕಣ್ಣಿಂದ ನೀರ್ ಬೇರೆ ಸುರಿತಾ ಇದೆ, ಕೆಟ್ಟ ಕನ್ಸು ಏನಾದ್ರು ಬಿತ್ತೇನೋ?
0: ಕನ್ಸು? ಇರ್ಬಹುದು, ಕನ್ಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ನಾಗ ಬೇರೆ ಮಲಗಿದ್ದಿ, ಕನ್ಸಲ್ಲಿ ಏನಾದ್ರೂ ನೋಡಿ ಹೆದರ್ಕೊಂಡೇನಪ್ಪ?
0: ಅವೆಲ್ಲ ಏನೂ ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
1: ಹೋಗ್ಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ, ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
0: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸಾ?

0: ಕಾಡು, ಹಾವು, ನೀಲ ಎಲ್ಲ ಬರೀ ಕನಸೇನಾ? ಅಬ್ಬಬ್ಬಾ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು! ಇದು ಕನಸೇ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಆಶ್ಚರ್ಯ, ನಿಜವೋ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೆ ಅಲ್ವಾ? ಹೌದು, ಇವಳೆ.
1: ಓ, ನೀವಾ?
0: ನೀಲ?
1: ನೀಲ, ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
0: ಹೆಸರು ಯಾವ್ದಾದ್ರೇನು, ಒಟ್ಟಿನಲ್ಲಿ ನೀನೆ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು ಎಚ್ ಎಸ್ ಪಾರ್ವತಿ. ಪಾತ್ರ ಪರಿಚಯ: ನಾರಾಯಣಪ್ಪ, ಎಂ ಬಸವರಾಜು, ಇಂದಿರಮ್ಮ, ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ, ಸಿ ಕೆ ಅಂಜಲಿ ಶೆಟ್ಟಿ, ರಂಗಸ್ವಾಮಿಯಾಗಿ ಬಿ ಎಂ ವೆಂಕಟೇಶ್.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: اردو زبان کے پروگرام بھی اے آر ایپ پر ملتے ہیں.
3: بدلا دارو پلکے
4: برسن ہولے
5: آکاشوانی انیت تمل نگلچگلوں نیوز آن اے آر ایپل کڑیکم.

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಅವಳಿಗೆ. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6, STD ಸಂಖ್ಯೆ 0836.
0: ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪ್ರವೀಣ್ ಹೂಗಾರ್ ಅವರ ಸಿತಾರ ವಾದನದಲ್ಲಿ ರಾಗ್ ಭಾಗ್ಯಶ್ರೀ, ಜೊತೆಗೆ ತಬಲಾ ನುಡಿಸಲಿದ್ದಾರೆ ಶ್ರೀವತ್ಸ. ಕೇಳಿ ರಾಗ್ ಭಾಗ್ಯಶ್ರೀ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರವೀಣ್ ಹೂಗಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಾಗೇಶ್ರೀ ಕೇಳಿದಿರಿ. ಜೊತೆಗೆ ತಬಲಾ ನುಡಿಸಿದವರು ಶ್ರೀವತ್ಸ. ಆಕಾಶವಾಣಿ ಧಾರವಾಡ. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ.

0: ಪಿ ಬಿ ಶ್ರೀನಿವಾಸ್, ಎ ಎಲ್ ರಾಘವನ್ ಅವರು ಹಾಡಿರುವ ಲಗ್ನ ಪತ್ರಿಕೆ ಚಿತ್ರದ ಗೀತೆ.
1: ಹಾಯ್ ಹಾಯ್ ಹಾಯ್ ಹಾಯ್ ಹಾಯ್.

0: ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್, ಹೃದಯದ ಮಾತು. ಹೃದಯ, ಹೃದಯದ ವಿವಿಧ ಭಾಗಗಳು, ಅವುಗಳಿಗೆ ಆಗುವ ತೊಂದರೆ, ಹೃದಯಾಘಾತ ಹಾಗೂ ಇವೆಲ್ಲವುಗಳಿಗೆ ಇರುವ ಚಿಕಿತ್ಸೆ, ಈ ಬಗೆಗಿನ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಸರಣಿ ಹೃದಯದ ಮಾತು. ಪ್ರಸ್ತುತಿ ಮಂಜುಳಾ ಪುರಾಣಿಕ್.
1: ಫೈವ್ 43 ಮಿನಿಟ್ಸ್ ಸೆಕೆಂಡ್ಸ್ 48 49.